ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ 1948 ಶಕವರ್ಷ ಆಶ್ವೀಜ ಮಾಸದ 15 ದಿನ ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 7 ತಾರೀಕು ಬುಧವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:50. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿನ್ನೆಯ ಕೇಂದ್ರ ಸಚಿವ ಸಂಪುಟದ ನಿರ್ಧಾರ ಎಂಎಸ್ಎಂಇ ವಲಯಕ್ಕೆ ದೊಡ್ಡ ಉತ್ತೇಜನ ನೀಡಿದೆ ಮತ್ತು ಮುಂದಿನ ಪೀಳಿಗೆಯ ಭಾರತೀಯ ವ್ಯಾಪಾರ

ಕರನ್ನು ಸೃಷ್ಟಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪದ ಆರೋಪ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ತೀರ್ಪು ಬರುವವರೆಗೂ ಎಲ್ಲರೂ ಶಾಂತಿಯಿಂದ ಕಾಯುವುದು ಒಳಿತು ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೇಳಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆಯಲ್ಲಿ ಇದೇ 14-19 ನಾಲ್ಕು ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ 2026 ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ನಡೆಸಲು ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಚುನಾವಣಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ರಾಜ್ಯ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಟೆಕ್ವಾಂಡೋ ಪಂದ್ಯಾವಳಿ ಇಂದಿನಿಂದ ಇದೇ 9 ಯಾದಗಿರಿ ನಗರದ ಡಾನ್ ಬಾಸ್ಕೋ ಶಾಲೆಯಲ್ಲಿ ನಡೆಯಲಿದ್ದು, 35 ಶೈಕ್ಷಣಿಕ ಜಿಲ್ಲೆಗಳಿಂದ ಸುಮಾರು 760 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಭಾರತದ ಬ್ಯಾಟರ್ಗಳಾದ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಹಾಗೂ ಜಿಂಬಾಬ್ವೆಯ ಆಲ್ರೌಂಡರ್ ಸಿಕಂದರ್ ರಾಜಾ ಅವರನ್ನು ಸೆಪ್ಟೆಂಬರ್ ತಿಂಗಳ ಐಸಿಸಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಏನು ಅಂತ ನೋಡೋಣ. ಇದೀಗ ನಾದೋಪಾಸನೆ ಕೇಳಲಿದ್ದೀರಿ. ನಂತರ 7:15 ಶುಭೋದಯ ಕರ್ನಾಟಕ, ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ, ದಿನ ವಿಶೇಷ, ಇಂದಿನ ಇತಿಹಾಸ, ಭಾವಗೀತೆ, ಚಿತ್ರಗೀತೆ, ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲವೂ ಶುಭೋದಯ ಕರ್ನಾಟಕದಲ್ಲಿ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಕರೆ ಮಾಡಿ ಹಾಡುಗಳನ್ನು ಕೇಳಿ. 1:20 ಬುಧವಾರದ ವಿಶೇಷ ಪದಬಂಧ ಪ್ರಸಾರವಾಗುವುದು, 2:15 ಸ್ಪಂದನ ನಮ್ಮ ನಿಮ್ಮ ಮಾತು, 2:40 ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು, 4:00 ಪರಿಮಳ ಮುಕ್ತ ಮಾತು ಮಧುರ ಗಾನ, 5:02 ಕಾರ್ಯಕ್ರಮ ವಿವರಣೆ, ನಂತರ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 6:02 ಸೇಫ್ ಡ್ರೈವ್ ಗಾನ ಭಜಾನ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55, ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 6:00 ಮಧುರಾಲಾಪ, 8:02 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕೇಳುತ್ತಿದ್ದೀರಿ.

ನೋಡಿ, ಮತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಮತಿ ಮಾನವನ ಸರ್ವೋತ್ಕೃಷ್ಟ ಆಯುಧ. ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮತಿಯ ದೆಸೆಯಿಂದಲೇ ಮನುಷ್ಯತ್ವಕ್ಕೆ ಏರಿದ್ದಾನೆ. ಇದನ್ನು ನಾವು ಎಂದೂ ಮರೆಯಬಾರದು. ಹೀಗೆಂದರು ಕುವೆಂಪು.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರೆಕ್ಕೆ ಹುಡಿಯಾದ ಮೇಲೆ ಚಿಟ್ಟೆ ಬರೀ ಹುಳುವಿನ ಹಾಗೆಯೇ ಕಾಣಿಸುತ್ತದೆ. ಹೂವಿನ ದಳಗಳನ್ನು ಹರಿದರೂ ಹಾಗೆ ಮೊಗ್ಗು ಅಲ್ಲದ ಹೂವು ಅಲ್ಲದ ಒಂದು ಕುರೂಪಿ ಅವಶೇಷ ಉಳಿದುಬಿಡುತ್ತದೆ. ನಾವು ಹಾಗೆಯೇ. ಎಂ ವ್ಯಾಸ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ನಾಳೆ ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಜಾಗತಿಕ ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ, ಸಹಭಾಗಿತ್ವ ಸೃಷ್ಟಿಸುವ ಪ್ರಮುಖ ಕೇಂದ್ರವಾಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿಬಿಟಿ ಹಾಗೂ ಇಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಭಾರತೀಯ ವಾಯುಪಡೆಯ 29ನೇ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ನೇಮಕಗೊಂಡಿದ್ದಾರೆ. ಇದೇ 31ರಿಂದ ಜಾರಿಗೆ ಬರುವಂತೆ ಅವರು ಏರ್ ಚೀಫ್ ಮಾರ್ಷಲ್ ಶ್ರೇಣಿಯಲ್ಲಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ನಿರಂತರವಾಗಿ ಚೇತರಿಸಿಕೊಳ್ಳುತ್ತಿದ್ದು ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತಿದ್ದಾರೆ. ಅವರ ಕುಟುಂಬ, ವೈದ್ಯರು ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ನೆರವನ್ನು ನೀಡಲಾಗುತ್ತಿದೆ ಎಂದು ಅಬುಧಾಬಿಯಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೈಸೂರು ದಸರಾ ಮಹೋತ್ಸವ 2026ರ ಹಿನ್ನೆಲೆಯಲ್ಲಿ ಇದೇ 14ರಿಂದ 19ರವರೆಗೆ 4 ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಇದೇ 16ರಂದು ರಾಜ್ಯಮಟ್ಟದ ದಸರಾ ಯೋಗಾಸನ ಸ್ಪರ್ಧೆಯ

ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ. ಇದೇ 18ರಂದು ಗ್ರಾಮೀಣ ಯೋಗ ದಸರಾ ಕಾರ್ಯಕ್ರಮವನ್ನು ನಂಜನಗೂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಶ್ವಸಂಸ್ಥೆ 2017ರಲ್ಲಿ ಆರಂಭಿಸಿದ ಅಂತಾರಾಷ್ಟ್ರೀಯ ಭಾಷಾಂತರ ದಿನಾಚರಣೆ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟಾಗಿದೆ ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ತಿಳಿಸಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅನುವಾದ ಕಮ್ಮಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4ನೇ ಶತಮಾನದ ಅಂತ್ಯದಲ್ಲಿ ಬೈಬಲ್ ಗ್ರಂಥವನ್ನು ಗ್ರೀಕ್ ಭಾಷೆಯಿಂದ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ ಇಟಲಿಯ ಸೇಂಟ್ ಜೆರೋಮ್ ಅವರ ಸ್ಮರಣೆಯ ಪ್ರಯುಕ್ತ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ಆರಂಭವಾಯಿತು ಎಂದರು. ಜಾಗತಿಕ ಭಾಷೆಗಳ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಸಮಾರೋಪ ನುಡಿಗಳನ್ನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರ ಕಾಲದ ಶಾಸನ ಪತ್ತೆಯಾಗಿದೆ. ಸಂಶೋಧಕ ಡಾ ಮಹೇಶ್ ಕುಂಚಿಗನಾಳು, ಶಾಸನ ತಜ್ಞ ಶಶಿಕುಮಾರ್ ನಾಯ್ಕರ್ ಅವರ ಪ್ರಕಾರ 16ನೇ ಶತಮಾನದ ಶಾಸನವಾಗಿದ್ದು, ರಾಮರಾಯರು ಹರತಿಯ ಮಲ್ಲಿಕಾರ್ಜುನ ದೇವರಿಗೆ ಮಾರೇನಹಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ ಉಲ್ಲೇಖವಿದೆ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ ನಡೆಯಲಿದೆ. ಕರಾವಳಿ ಭಾಗದ ಭದ್ರತೆ, ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ,

0: ದಾವಣಗೆರೆಯಲ್ಲಿ ಕಾಣಸಿಕ್ಕಿದೆ. ಪ್ರತಿಯೊಂದು ಪಕ್ಷಿಯೂ ಮುಖ್ಯ, ನಿಮ್ಮ ವೀಕ್ಷಣೆ ಮಹತ್ವದ್ದು ಎಂಬ ಧ್ಯೇಯದೊಂದಿಗೆ ಜನವಿಜ್ಞಾನ ಆಂದೋಲನ ರಾಜ್ಯದ ವಿವಿಧೆಡೆ ಆಯೋಜಿತವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗಾನಂದ್ ಚಂದ್ರಯ್ಯ.
1: ಪ್ರಸ್ತುತ ನಾನು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರೀತಾರೆ, ವೈಜ್ಞಾನಿಕ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಸುಮಾರು 8-10 ವರ್ಷಗಳ ಕೆಳಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಈ ಪಕ್ಷಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣೋದು ಬಹಳ ಅಪರೂಪ ಆಗ್ತಾ ಇದೆ. ಯಾಕೆ ನೀಲಕಂಠ ಪಕ್ಷಿಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ಅದರಿಂದಿರುವ ಕಾರಣವನ್ನ ಅರಿಯೋ ಕಾರಣದಿಂದ ನಾನು ಪ್ರಾಜೆಕ್ಟ್ ನೀಲಕಂಠ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀಲಕಂಠ ಪಕ್ಷಿಗಳು ಎಲ್ಲೆಲ್ಲಿ ಕಂಡು ಬರುತ್ತೆ, ಅವುಗಳ ಆವಾಸ ಸ್ಥಾನ ಯಾವುದು ಮತ್ತು ಇವುಗಳ ಆಹಾರ ಪದ್ಧತಿ ಏನು, ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನೀಲಕಂಠ ಪಕ್ಷಿಗಳ ಪಾತ್ರಗಳು ಏನು ಅಂತ ಅರಿಯೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಅನ್ನ ನಾನು ಕೈಗೊಂಡಿದ್ದೇನೆ. ಜನಗಳನ್ನು ಇವುಗಳ ಸಂರಕ್ಷಣೆಯ ಕಡೆಗೆ ಗಮನವನ್ನ ಸೆಳೆಯುವ ಒಂದು ಉದ್ದೇಶದಿಂದ ನಾನು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇನೆ.
0: ಒಳಿತಿಗಾಗಿ ಹತ್ತಿ, ವ್ಯಾಪಾರ ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ಧಿ ಸಾಧಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದ ಟಾಷ್ಕೆಂಟ್ನಲ್ಲಿರುವ ಹಯಾಟ್ ರೀಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಹತ್ತಿ ಆರ್ಥಿಕ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತದೆ, ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸುತ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅಂತಾರಾಷ್ಟೀಯ ಸಮ್ಮೇಳನ ಅನ್ವೇಷಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಅಲ್ಲೀಪುರ, ಬಾಚುವಾರ, ಯರಗೋಳ ಸೇರಿದಂತೆ ಹಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಸೀತಾಫಲ ಸಂಪೂರ್ಣ ಕಮರಿ, ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಭಾಗದ ಸೀತಾಫಲ ನೈಸರ್ಗಿಕ ರುಚಿ ಹಾಗೂ ಗುಣಮಟ್ಟದಿಂದಾಗಿ ನೆರೆಯ ರಾಜ್ಯಗಳಲ್ಲಿಯೂ ಬೇಡಿಕೆ ಹೊಂದಿತ್ತು. ಪ್ರದೇಶ ಸಮಾಚಾರಕ್ಕಾಗಿ ಯಾದಗಿರಿಯ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಮಾಹಿತಿ ನೀಡಿದ್ದಾರೆ.
5: ಇಲ್ಲಿ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದ್ದು ನೈಸರ್ಗಿಕವಾಗಿ ಬೆಳೀತಕ್ಕಂತ ಒಂದೇ ಒಂದು ಹಣ್ಣು ಅಂದ್ರೆ ಇದು ಚಿತಾಪಲ್. ಈ ಸರಿ ಮುಂಗಾರು ಮಳೆ ಆಗಲಾರದ ಕಾರಣ ಏನದಂದ್ರೆ ಸಾಕಷ್ಟು ಗಿಡದಲ್ಲಿ ತುಂಬಿ ನಿಂದಿರುತ್ತ ಕಾಯಿ ಇಲ್ಲಿಲ್ಲ, ಅಲ್ಲಿ ಒಂದು ಕಾಯಿ ಅವ. ಕೆಲವು ಕಡೆಗೆ ಏನದಂದ್ರೆ ಈ ಬಿಸಿಲಿನ ತಾಪ ಹೆಚ್ಚಿಗೆ ಆಗ್ಯದ, ಮಳೆ ಇರಲಾರದ ಕಾರಣ ತೇವಾಂಶ ಕಳ್ಕೊಂಡ ಏನದ ಗಿಡದಲ್ಲಿ ಕಾಯಿ ಒಣಗಿ ಕಮರಿ ಹೋಗ್ಬಿಟ್ಟದ. ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕ ಇಲ್ಲಿಂದ ಹಣ್ಣುಗಳು ಸರಬರಾಜು ಆಯ್ತು. ದಸರಾ ದೀಪಾವಳಿಗೆ ಹಬ್ಬಕ್ಕ ಇವೇ ಹಣ್ಣುಗಳನ್ನ ಪೂಜೆಗೆ ಇಡತಕ್ಕಂತ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಈ ಸರಿ ಹಣ್ಣು ಇರಲಾರ್ದಕ್ಕ ನಮ್ಮ ರೈತರಿಗೆ ಮುಂಗಾರ್ಗ ಹೆಸರು ತೊಗರಿ ಹತ್ತಿಗೆ ಬರಗಾಲ ಬಂದ್ರ ಇವತ್ತು ನಂಬಲ್ಲಿ ಚಿತಾಪುಲ ಹಣ್ಣಿ ಕೂಡ ಇವತ್ತು ಬರಗಾಲ ಆಗ್ಯದ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯಾನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 August 5 ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು.

0: ಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ಧಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟ್ರಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ 4 ವಿರುದ್ದ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ 3 ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ 3 ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಒಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಭಾವಗೀತೆ ಚಿತ್ರಗೀತೆ ಎಲ್ಲವೂ ಶುಭೋದಯ ಕರ್ನಾಟಕದಲ್ಲಿ. ಗುಡ್ ಮಾರ್ನಿಂಗ್ ಸುಪ್ರಭಾತ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರೆ, ನಿಮಗೆ ಸ್ವಾಗತ. ಖ್ಯಾತ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ಸಂಗೀತ ಹಾಡಿದ್ದು ಕೇಳಿದಿರಾ? ಅವರು ಆರಂಭದಲ್ಲಿ ತಾಯಿ ಅಂಬಾಬಾಯಿ ಅವರಿಂದ ಕಲಿತಿದ್ದು ಕರ್ನಾಟಕಿ ಸಂಗೀತ. ಹಿಂದೂಸ್ತಾನಿ ಸಂಗೀತದ ಮೇರು ಕಲಾವಿದೆ, ಸಂಗೀತ ಸಾಮ್ರಾಜ್ಞಿ ಡಾ ಗಂಗೂಬಾಯಿ ಹಾನಗಲ್. ಕಿರಾಣ ಘರಾಣಾದ ಶಕ್ತಿಯುತ ಧ್ವನಿ, ಸಾಂಪ್ರದಾಯಿಕ ಶುದ್ಧ ರೂಪದ ಪ್ರಸ್ತುತಿ ಅವರದು. ಯಮನ್, ಭೈರವ್, ಅಹಿರ್ ಭೈರವ್, ಅಸಾವರಿ ಇವುಗಳನ್ನು ಅವರು ಹಾಡ್ತಾ ಇದ್ರೆ ಶ್ರೋತೃಗಳು ಮಂತ್ರಮುಗ್ಧರಾಗಿ ಆಲಿಸ್ತಾ ಇದ್ರು. ಈ ದಿನ ಕೇಳೋಣ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು.
3: ಧಾರವಾಡದಲ್ಲಿ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತಗಾರರೇ ಬರ್ತಿದ್ರು, ಹಿಂಗಾಗಿ ನನಗೆ ಆ ಕಡೆ ರುಚಿ ಹತ್ತಿವು. ಮತ್ತು ಇನ್ನೂ ಒಬ್ಬರು ನಮ್ಮಲ್ಲಿ ತಾಮಣ್ಕರ್ ಅಂಥೇಳಿ ಇದ್ರು, ಶ್ರೀಪಾದರಾವ್ ತಾಮಣ್ಕರ್ ಅಂತ. ಧಾರವಾಡದಲ್ಲಿ ಅವ್ರದ್ದು ಈ ಗ್ರಾಮಫೋನ್ ಇದ್ದ ಅಂಗಡಿ ಇತ್ತು. ಏನೋ ಹೊಸ್ತು ಬಂದ ಕೂಡಲೇ ಅದನ್ನು ಅವರು ನನಗೆ ಬಾರಿಸಿ ತೋರಿಸ್ಬೇಕು. ಅವರು ನಮ್ಮನೆಯಲ್ಲಿ ಒಂದು ಕಾಲ್ ಪೇಟಿ ಅಂತ ಇರ್ತದೆ, ಅದಿತ್ತು. ಅದ್ರ ಮೇಲೆ ಅವ್ರು ಬಾರಿಸಿ ತೋರಿಸ್ಬೇಕು. ಅನ್ನವ ತಂಗಿ ಅನ್ನ ಅನ್ಬೇಕು. ಅವ್ರೇನಾರು ಹಂಗೆ ಬಾರಿಸಿ ಕೂಡ ಅದನ್ನು ಅಂದ್ಬಿಡ್ತಿದ್ದೆ. 7-8 ವರ್ಷದಕ್ಕೆ ಇರಬಹುದು ನಾನು ಅಲ್ಲಿದ. ನಾನು ಬಹಳ ತಡ ಆಗಿ ನಾನು ಶಾಲೆಗೆ ಹೋಗೇನಿ. ಶಾಲೆಗೆ ಒಂದು ರಾಷ್ಟ್ರೀಯ ಶಾಲೆ ಶುರು ಆದಮೇಲೆ ಅವರಾಗಿ ಆ ಮನೆಗೆ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಶಾಲೆ ಕಲ್ತದ್ದು. ಅಲ್ಲಿ ಸುದಾ ಅಲ್ಲಿ ಏನಾದರೂ ಹಾಡು ಹೇಳೋರು ಒಬ್ರು ಇದ್ರೆ ಅಲ್ಲಿ ದಾಸರ ಪದ ಮತ್ತು ಇಂಥವೆಲ್ಲ ನಾನು ಹಾಡ್ತಾ ಇದ್ದೆ. ಹಿಂದೂಸ್ತಾನಿ ಸಂಗೀತ ನಮ್ಮ ತಾಯಿ ನನಗೆ ಕಲಿಸ್ಬೇಕು ಅಂತಿದ್ರು ಸುದ್ದ ಕಲಿಸೋರು ಅಲ್ಲಿ ಇದ್ದಿದ್ದಿಲ್ಲ. ನನಗೊಂದೆರಡು ಕೀರ್ತನ ಕಲಿಸಿದ್ಲು. ನನ್ನ ಆವಾಜ್ ತಯಾರು ಅಂದ್ರೆ ಅದನ್ನು ದಿನ ಅವ್ರನ್ನ ನನಗೆ ಮುಂಜಾನೆ ಹೊತ್ತು ಖರಜ್ ಮೆಹನತ್ ಅಂದ್ರೆ ನಮ್ಮ ಭಾಷಾದಲ್ಲಿ ಮತ್ತು ಸರಳಿ ಜಂಟಿ ಇವೆಲ್ಲ ಕರ್ನಾಟಕ ಪದ್ಧತಿಯಿಂದನ ನನಗೆ ಕಲಿಸಿದ್ಲಕ್ಕೆ ನನ್ನ

0: ಅದು ಒಂದು ಸಂಗೀತ ಶಾಲೆ ಇತ್ತು, ಅಲ್ಲೇ ಒಂದು ವರ್ಷ ನಾ ಕಲಿತೆ. ಅದರಿಂದ ಮುಂದೆ ಒಂದು ವರ್ಷದ ಮೇಲೆ ಮತ್ತೆ ಅದು ಏನೋ ಕಾರಣದಿಂದ ಮತ್ತೆ ಬಂದಾಯಿತು. ಬಂದಾದ್ಮೇಲೆ ಮತ್ತೆ ಒಂದು ಎರಡು ವರ್ಷದ ಮೇಲೆ ನನ್ನ ಗುರುಗಳು ಈಗಿನ ಸವಯ ಗಂಧರ್ವರು ಶಿಷ್ಯ ಇವರು, ಅವ್ರ ಸ್ನೇಹಿತರೊಬ್ಬರು ದತ್ತಪ್ಪನ್ ದೇಸಾಯಿ ಅಂತ, ಅವರು ಅವ್ರಿಗೂ ಸಂಗೀತ ತಿಳಿಯುತ್ತಿದ್ರು, ಸ್ವಲ್ಪ ಹಾಡ್ತಿದ್ರು. ನಮ್ಮ ಗುರುಗಳು ನಮ್ಮ ಮನೆಗೆ ಕರ್ಕೊಂಡು ಬಂದರು, ಒಳ್ಳೆ ಆವಾಜದ ಈಕೆ ಹಾಡ್ಲಿಕ್ಕೆ ಹೇಳ್ರಿ. ಅವರಂದ್ರು ನಾನೇ ಇಲ್ಲಿ ಇರುವುದಿಲ್ಲ, ನಾ ಬರೀ ಪುನಾ ಬಾಂಬೆ ನಾಟಕ ಪ್ರೋಗ್ರಾಮ್ ಅಂತ ಅಡ್ಡಾಡ್ತೀನಿ, ಯಾವಾಗ ಹೇಳಿ ನೀವು ಸ್ವಲ್ಪ ಹೇಳಿ ಹೋಗ್ರಿ, ಅದಕ್ಕೆ ಕಡೆಯಿಂದ ನಾನು ಮೆಹನತ್ ಮಾಡಿಸ್ತೀನಿ. ಮತ್ತು ವರ್ಷಕ್ಕೊಮ್ಮೆ ಎರಡು ಸರಿ ಬರ್ತಿದ್ರು ಅವ್ರು ಕುಂದಗೋಳಕ್ಕೆ. ಕುಂದಗೋಳಕ್ಕೆ ಬಂದಾಗ ಹುಬ್ಬಳ್ಳಿಯಲ್ಲಿ ಇರ್ತಿದ್ರು ಹೆಚ್ಚಾಗಿ. ಆವಾಗ ನೀವು ಹೇಳ್ರಿ ಅಂತ ಹೇಳಿದರು. ಅದರಂತ ಏನೋ ಅವರು ಕಬೂಲಾಗಿ ನನಗೆ ಹಾಡು ಹೇಳಿಕ್ಕೆ ಶುರು ಮಾಡಿದರು. ಆದರೆ ಅವ್ರನ್ನ ಅವ್ರ ದೃಷ್ಟಿ ಹೆಂಗಿರ್ತಿತ್ತಲ್ಲ, ನಾವು ಅಷ್ಟು ಲಕ್ಷ ಕೊಡ್ತಿದ್ರು ನಾವೇನು ಹಾಡ್ತೀವಿ ಅಂತ. ಮತ್ತು ಅವ್ರಿಗೆ ಒಂದೆರಡು ಕಡೆ ನಾನು ನೋಡಿದೆ, ನಮಗೂ ಭಾಳ ಅವ್ರ ಇದ್ರಿಗೆ ಹಾಡು ಕೊಚ್ಚಿತ್ತು ಬರ್ತಿತ್ತು. ಆ ಬಂದರೆ ನಾವು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಹಾಡು ಧೈರ್ಯ ಇರ್ತಿದ್ದಿಲ್ಲ. ಒಂದು ಕೆಲವು ಕಡೆಗೆ ಹಾಡಲೇಬೇಕಾಗ್ತಿತ್ತು. ಅವರದು ತಮ್ಮ ಆನಂದ ವ್ಯಕ್ತ ಮಾಡೋದು ಹೇಗಂದ್ರೆ, ಅವತ್ತು ಹಾಡು ಭಾಳ ಚಲೋ ಆಗಿತ್ತು ಒಂದು ಕಡೆಗೆ ನಂದು, ಅದು ಆಲ್ ಇಂಡಿಯಾ ರೇಡಿಯೋದಾಗ ಅಬ್ದುಲ್ ಕರೀಂ ಖಾ ಸಾಹೇಬ್ರದು ವರ್ಷದ್ದು ಪುಣ್ಯತಿಥಿ ಮಾಡ್ತಿದ್ರು, ಶುರುಗೆ ಮೂರ್ನಾಲ್ಕು ವರ್ಷ ಬುಖಾರಿ ಅವರು ಇದ್ದಾಗ ಮಾಡಿದರು. ಅವತ್ತು ನಂದು ಚಲೋ ಆಯ್ತಲ್ಲಿ. ಆದ ಕೂಡಲೇ ಅವ್ರು ವಿಕ್ಟೋರಿಯಾದಾಗ ಹೀಗೆ ಬರ್ತಿದ್ವಿ ನಾವು, ಬರ ಮುಂದೆ ಗಂಗು ಹಾಲು ಕುಡಿಯಲಿಕ್ಕೆ ಹೋಗೋಣ ಇವತ್ತು ಅಂದ್ರೆ, ನಾವು ತಿಳ್ಕೊತಿದ್ವಲ್ಲ ಈಗ ನಮ್ಮ ಗುರುಗಳಿಗೆ ಆನಂದ ಆಗ್ಯದ ನನ್ನ ಹಾಡಿನಿಂದ ಅಂತ. ತಮ್ಮ ಕರ್ಕೊಂಡು ತಮ್ಮ ಹಾಲು ಕುಡಿಸ್ತಿದ್ರು ಅವತ್ತು, ಅಂದ್ರೆ ನಿನ್ನ ಹಾಡು ಚಲೋ ಆಯ್ತು ಈ ನಮೂನೆ ಅಲ್ಲ, ಅವ್ರು ಇರೋದ್ರ ಮೇಲಿಂದ ನಾವು ತಿಳ್ಕೊತಾ ಇದ್ವಿ. ನಮ್ಗೆ ಹೆಚ್ಚು ಮಾತಾಡೋ ಧೈರ್ಯ ಸುದ್ದ ಇರಲಿಲ್ಲ ಆವಾಗ. ನಾ ಎಷ್ಟೋ ಸಲ ತಪ್ಪು ಹಾಡಿ ಬರೋಬ್ಬರ ಅವ್ರ ಕಡೆಯಿಂದ ಬಯಸ್ಕೊಂಡು ಕಲ್ತಕ್ಕಿದ್ದೇನೆ. ಒಂದು ನಮ್ಮ ಗುರುಗಳು ಕಲಿಸೋ ಪದ್ಧತಿ ಅಂದ್ರೆ ಹಾದಿ ಬರೋಬ್ಬರ ಇರಬೇಕು ಅಂತ. ಅಂದ್ರೆ ಒಂದೇ ಎಲ್ಲಾನೂ ರಾಗ ಹೇಳಬೇಕು. ಅವರು ನಾವು ಯಾವಾಗ ನನಗೆ ಆ ರಾಗ ಬರುವುದಿಲ್ಲ ಈ ರಾಗ ಬರುವುದಿಲ್ಲ ಅಂದ್ರೆ, ನನಗೆ ಮೂರ್ನಾಲ್ಕು ರಾಗ ಹೇಳ್ಕೊಟ್ಟಾರೆ ನಮ್ಮ ಗುರುಗಳು. ನಾವು ಅವ್ರ ಕಡೆಯಿಂದ ತಕ್ಕೋಬೇಕು, ಬರೇ ನಾವು ಹೇಳಿದ್ರಲ್ಲ ನೀವು ನಮ್ಮ ಕಡೆಯಿಂದ ಕೇಳಿ ಮಾಡಿ ಇದನ್ನ ನೀವು ಕಲ್ಕೋಬೇಕು, ಎಲ್ಲಾನೂ ನಾವು ಹೇಳೋ ಸಾಧ್ಯ ಇಲ್ಲ ಅಂತಿದ್ರು. ಅದು ನನಗೆ ಅನುಭವ ಪೂರ ಬಂದ್ಬಿಟ್ಟಿದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಂಗೀತ ಕಲಾವಿದೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಸಾಯಂಕಾಲ 6:55 ಮತ್ತೆ ಆಲಿಸಬಹುದು.

0: ವಿವಿಧ ಭಾರತಿ.
1: ಹೊಸ ಹೊಸ ಜಗವನ್ನ ಪರಿಚಯ ಮಾಡಿಸುತ್ತೆ ವಿವಿಧ ಭಾರತಿ, ಸುಮಧುರ ಅನುಭವವನ್ನ ಕೊಡುತ್ತೆ ವಿವಿಧ ಭಾರತಿ. ವಿವಿಧ ಭಾರತಿ ಕೇಳ್ತಾ ಇದ್ದೀರಿ, ಅನೇಕರು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಾದೋಪಾಸನೆ ಚೆನ್ನಾಗಿದೆ, ಹಾಗೆ ನಮಗೆ ಭಾವಗೀತೆಗಳನ್ನ ಕೇಳಬೇಕು, ಹೀಗೆಲ್ಲ ಹೇಳ್ತಾ ನಿಮ್ಮ ಮಾತುಗಳನ್ನ ನಮಗೆ ತಲುಪಿಸ್ತಾ ಇದ್ದೀರಿ. ಆತ್ಮೀಯರೇ, ಸಂದೇಶಗಳನ್ನ ಓದೋಣ, ನಿಮ್ಮೆಲ್ಲ ಮಾತುಗಳನ್ನ ಕೇಳೋಣ. ವಾರ್ತಾ ಪ್ರಸಾರದ ನಂತರ ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಪ್ರತಿದಿನ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನದ ಮಾತನ್ನು ಸ್ಪಂದನ ಕಾರ್ಯಕ್ರಮಕ್ಕೆ ಹಂಚಿಕೊಳ್ಳಬಹುದು. ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು, ನೀವು ಮಾತಾಡಬಹುದು. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಮಾಡಬಹುದು, ಪತ್ರಗಳನ್ನು ಬರೆಯಬಹುದು. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಆಕಾಶವಾಣಿ ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಕನ್ನಡ ವಿವಿಧ ಭಾರತಿ @gmail.com, ಕನ್ನಡ ವಿವಿಧ ಭಾರತಿ @gmail.com ಇಲ್ಲಿಗೆ ನೀವು ಇಮೇಲ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಈಗ ಭಾವಗೀತೆಗಳು.

ನಿನಗೆ ನೀನೇ ಗೆಳೆಯ. ಎಂ ಡಿ ಪಲ್ಲವಿ ಅವರು ಹಾಡಿದ ಭಾವಗೀತೆ ಕೇಳಿದಿರಿ. ಗೀತೆಯನ್ನ ಬರೆದವರು ಗೋಪಾಲಕೃಷ್ಣ ಅಡಿಗ.

ನಾ ಕುಣಿಬೇಕಾ, ಮೈ ಮರಿಬೇಕಾ? ಹಾಡಿದ್ದು ಎಂ ಡಿ ಪಲ್ಲವಿ, ಬರೆದದ್ದು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ದತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಸಮಾಜದ ಯಾವುದೇ ವರ್ಗವೂ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ಧಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10ರವರೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್

0: ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜಿರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಹೊಸ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 375 ಅನುಮತಿಸಲಾದ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತದೆ. ಹೊಸ ಕಾಮಗಾರಿಗಳ ಪಟ್ಟಿಯು ಹಿಂದಿನ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 266 ಕಾಮಗಾರಿಗಳಿಗಿಂತಲೂ %41 ವಿಸ್ತರಣೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ 4 ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು ಮರುಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ. ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ಧತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನ್ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ 2ನೇ ಪಂದ್ಯ ಇದೇ 9 ರಂದು ರಾಂಚಿಯಲ್ಲಿ ನಡೆಯಲಿದೆ. ಚೀನಾ

0: ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೋಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ಧ ಜೋಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ 2ನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿಮಿನಾರ್ ಗಾಯದ ಬೆನ್ನಲ್ಲೇ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೋಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿಂಡ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ಧ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ಧ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ಧ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೋಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ, ಜಿಲ್ಲೆ ಗದಗ್. ಇಂದು ನಾನು ಮಾತನಾಡಲಿರುವ ವಿಷಯ ಬಂಜೆತನ ಅಥವಾ ಇನ್ಫರ್ಟಿಲಿಟಿ. ಬಂಜೆತನ ಎಂದರೆ ದಂಪತಿಗಳು ನಿಯಮಿತವಾಗಿ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಸಹ ಒಂದು ವರ್ಷದೊಳಗೆ ಗರ್ಭಧಾರಣೆ ಆಗದಿರುವ ಸ್ಥಿತಿ. ಬಂಜೆತನಕ್ಕೆ ಹಲವಾರು ಕಾರಣಗಳಿವೆ. ಇದು ಕೇವಲ ಮಹಿಳೆಯರ ಸಮಸ್ಯೆ ಮಾತ್ರವಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಮಹಿಳೆಯರಲ್ಲಿ ಬಂಜೆತನಕ್ಕಿರುವ ಕಾರಣಗಳೆಂದರೆ ಅಂಡಾಣೋತ್ಪತ್ತಿಯ ಸಮಸ್ಯೆ, PCOS, ಹಾರ್ಮೋನ್ಗಳ ಅಸಮತೋಲನ, ಎಂಡೋಮೆಟ್ರಿಯೋಸಿಸ್, ಫೆಲೋಪಿಯನ್ ನಾಳಗಳಲ್ಲಿರುವ ಸೋಂಕು ಅಥವಾ ಬ್ಲಾಕೇಜ್, ಗರ್ಭಕೋಶದಲ್ಲಿನ ಗಡ್ಡೆಗಳು, ಗರ್ಭಕೋಶದಲ್ಲಿನ ಪೊರೆ ಹಾಗೂ ಇತರ ರಚನಾತ್ಮಕ ಸಮಸ್ಯೆಗಳು. ಪುರುಷರಲ್ಲಿಯ ಬಂಜೆತನಕ್ಕೆ ಕಾರಣಗಳೆಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಅತಿ ಕಡಿಮೆ ಇರುವುದು, ಚಲನಶೀಲತೆ ಕಡಿಮೆ ಇರುವುದು, ವೆರಿಕೋಸೀಲ್ ಸಮಸ್ಯೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮಟ್ಟ ಅತಿ ಕಡಿಮೆ ಇರುವುದು, ವೀರ್ಯಸ್ಕೊಲನ ಸಮಸ್ಯೆ ಮುಂತಾದವುಗಳು. ಪುರುಷ ಹಾಗೂ ಮಹಿಳೆ ಇಬ್ಬರಲ್ಲಿಯೂ ಇರುವ ಜೀವನ ಶೈಲಿ ಹಾಗೂ ಸಾಮಾನ್ಯ ಕಾರಣಗಳೆಂದರೆ ದೀರ್ಘಕಾಲದ ಮಾನಸಿಕ ಒತ್ತಡ, ಮಾನಸಿಕ ಆತಂಕ ಮತ್ತು ನಿದ್ರೆಯ ಕೊರತೆ, ಅನಾರೋಗ್ಯಕರ ಆಹಾರ ಶೈಲಿ, ಜಂಕ್ ಫುಡ್ ಹಾಗೂ ಅತಿ ಸಂಸ್ಕರಿಸಿದ ಆಹಾರಗಳು ಹಾಗೂ ರಾಸಾಯನಿಕ ಭರಿತ ಆಹಾರಗಳ ಅತಿಯಾದ ಸೇವನೆ, ಸ್ಥೂಲಕಾಯ ಅಥವಾ ತೂಕ ಅತಿ ಕಡಿಮೆ ಇರುವುದು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮುಂತಾದ ಕೆಟ್ಟ ಅಭ್ಯಾಸಗಳು ಸಹ ಬಂಜೆತನಕ್ಕೆ ಕಾರಣಗಳಾಗಿವೆ. ಬಂಜೆತನಕ್ಕೆ ಕಾರಣವನ್ನು ಪತ್ತೆ ಹಚ್ಚಲು ಮಹಿಳೆಯರಲ್ಲಿ ಅಗತ್ಯವಿದ್ದರೆ ಹಾರ್ಮೋನ್ ಟೆಸ್ಟ್, ಅಲ್ಟ್ರಾಸೌಂಡ್ ಮತ್ತು ಫರ್ಟಿಲಿಟಿ ಎಕ್ಸಾಮಿನೇಷನ್ಗಳನ್ನು ಮಾಡಲಾಗುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗಿ ಸಿಮೆನ್ ಅನಲೈಸಿಸ್ ಎಂಬ ಪರೀಕ್ಷೆಯನ್ನು ಮಾಡಿ ಸ್ಪರ್ಮ್ ಕೌಂಟ್, ಮೋಟಿಲಿಟಿ, ಮಾರ್ಫಾಲಜಿ ಇವುಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಗಳ ಮೂಲಕ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯ. ಬಂಜೆತನ ನಿವಾರಣೆ ಮಾಡಲು ಪುರುಷ ಮತ್ತು ಮಹಿಳೆ ಇಬ್ಬರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪೌಷ್ಟಿಕಯುತ ಆಹಾರ ಸೇವನೆ ಮಾಡುವುದು, ಹಸಿರು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು, ಬದಾಮ್, ಅಕ್ರೋಡ್ ಹಾಗೂ ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ಸೇವಿಸುವುದು ಉಪಯೋಗಕರವಾಗಿದೆ. ದೈನಂದಿನ ವ್ಯಾಯಾಮದಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದೆ. ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳಬೇಕು. ಪಂಚತನಕ್ಕೆ ಮಹಿಳೆಯರಲ್ಲಿ ಬಳಸುವ ಹಲವಾರು ಹೋಮಿಯೋಪತಿ ಔಷಧಿಗಳೆಂದರೆ ಸಿಪಿಯಾ, ಪಲ್ಸೆಟಿಲ, ನ್ಯಾಟ್ರಮ್ಯೂರ್, ಕೆಲ್ಕೇರಿಯಾ ಕಾರ್ಬ್, ಇಗ್ನೇಷಿಯಾ, ಫಾಸ್ಫೋರಿಕ್ ಆಸಿಡ್, ನಕ್ಸೋಮಿಕಾ, ಉಫ್ರಿನಮ್, ಸಿಮಿಸಿಪಿಗ, ಸೆಬೈನಾ, ಒವ್ಯಾರಿನಮ್ ಮುಂತಾದವುಗಳು. ಪುರುಷರಲ್ಲಿ ಬಳಸುವ ಔಷಧಿಗಳೆಂದರೆ ಲೈಕೋಪೋಡಿಯಂ, ಆಗ್ನಸ್ ಕ್ಯಾಸ್ಟಸ್, ದಮಿಯಾನ, ಸೆಲೀನಿಯಂ, ಕೆಲಾಡಿಯಂ, ಎಕ್ಸ್ರೇ ಮುಂತಾದವುಗಳು. ಹೋಮಿಯೋಪತಿ ಔಷಧಿಗಳನ್ನು ಬಂಜೆತನಕ್ಕೆ ಸರಿಯಾದ ಕಾರಣವನ್ನು ಪತ್ತೆ ಹಚ್ಚಿ ದಂಪತಿಗಳಿಬ್ಬರ ಆರೋಗ್ಯವನ್ನು ಪರಿಗಣಿಸಿ ಅಗತ್ಯವಿರುವ ಎಲ್ಲಾ ಚಿಕಿತ್ಸಾ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದೇ ಉತ್ತಮ ವೈದ್ಯಕೀಯ ವಿಧಾನವಾಗಿದೆ. ಸಾರ್ವಜನಿಕರು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಹತ್ತಿರದ ಆಯುಷ್ ಚಿಕಿತ್ಸಾಲಯ, ಆಯುಷ್ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಂಜೆತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಭಾವಗೀತೆಗಳು. ಸಮಯ ಆಗಿದೆ 7:50. ಇನ್ನು ಪ್ರಚಲಿತ ಹಾಗೆ ನೋಡೋದಾದರೆ ಸಿಬಿಎಸ್ಇ 10ನೇ ತರಗತಿ 2027 ಪರೀಕ್ಷೆ ಬರೆಯುವವರಿಗೆ ಸ್ವಲ್ಪ ಗೊಂದಲ ಇತ್ತು. ಈ ಸಲ ತೇರ್ಗಡೆ ಮಾಡುವ ಮಾನದಂಡ ಬದಲಾವಣೆ ಆಗತ್ತಾ ಆಗಲ್ವಾ ಅಂತ ಅನೇಕ ಚರ್ಚೆಗಳು ಆಗ್ತಾ ಇದ್ವು. ಆದರೆ ಸಿಬಿಎಸ್ಇ ಮಂಡಳಿ ಹೇಳಿದೆ ಈ ಸಲ ಬದಲಾವಣೆ ಇಲ್ಲ. ಇಲ್ಲಿಯವರೆಗೆ ಹೇಗಿತ್ತೋ ಹಾಗೆ ನಿಯಮಗಳನ್ನು ಪಾಲಿಸಿಕೊಂಡು ಬರಲಾಗತ್ತೆ. 33% ಅಂಕ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸೇರಿಸಿ ಗಳಿಸಿದರೆ ಪಾಸ್ ಅಂತ ಇತ್ತು. ಪ್ರತಿ ವಿಷಯದಲ್ಲೂ 33% ಗಳಿಸಬೇಕು ಅನ್ನುವಂತಹ ಹೊಸ ವಿಚಾರವನ್ನು ತರಬೇಕು ಅನ್ನೋದು ಮಾತಾಗಿತ್ತು, ಚಿಂತನೆ ಇತ್ತು. ಆದರೆ ಈ 2027 ಇದು ಜಾರಿ ಆಗೋದಿಲ್ಲ ಅಂತ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳು.

0: ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ದರಬೇಂದ್ರೆಯವರ ಕವನ ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಮುಂದುವರೆಸೋಣ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳು ತುಂಬಿದೆ. 1 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿಯವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿಯವರು, ಸಮಾಜದ ಯಾವುದೇ ವರ್ಗವು ಅಭಿವೃದ್ದಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಪ್ರತಿಯೊಬ್ಬರ ಧ್ವನಿಗೂ ಮನ್ನಣೆ ಸಿಕ್ಕಾಗ ಮಾತ್ರ ಪ್ರಜಾಪ್ರಭುತ್ವವು ಬಲಗೊಳ್ಳುತ್ತದೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪೊರ್ವರಿಂನಲ್ಲಿ ಗೋವಾ ವಿಧಾನಸಭೆ ಸಂಕೀರ್ಣದ ರಜತ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಒಳಿತಿಗಾಗಿ ಹತ್ತಿ, ವ್ಯಾಪಾರ, ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ದಿ ನಿರ್ಮಿಸೋಣ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದಲ್ಲಿರುವ ಹಯಾಟ್ ರೆಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಇಂದು ವಿಶ್ವ ಹತ್ತಿ ದಿನಾಚರಣೆ ಆಚರಿಸಲಾಗುತ್ತಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿನ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ಧ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ಧ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಅನುರಾಗ ಸಂಗಮ ಚಿತ್ರದಿಂದ ಗೀತೆಯನ್ನಾರಿಸಿದ್ದು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು. ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ನಡೆಸಿದ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ. ಆಸಕ್ತರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ವೇಳಾಪಟ್ಟಿಗಾಗಿ ನೋಡಬಹುದು. ಅಂದರೆ ಅರ್ಜಿ ಸಲ್ಲಿಸಿರುವವರು ಅಥವಾ ಈ ಬಗ್ಗೆ ಆಸಕ್ತಿ ಇರುವವರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟನ್ನು ನೋಡಬಹುದು.

ನೀ ಹೇಳು ಏನು ಬೇಕು ಅಂದ್ರೆ ನಮ್ಮ ಶ್ರೋತೃಗಳು ಹೇಳೋದು ಹಾಡು ಬೇಕು ಅಂತ, ಹೆಸರು ಬೇಕು ಅಂತ ಯಾರು ಹೇಳಲ್ಲ, ಹಾಡೇ ಬೇಕು ಅಂತೀರಿ. ಕೃಷ್ಣ ಲೀಲಾ ಚಿತ್ರದ ಹಾಡನ್ನ ಕೇಳಿದ್ರಿ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ. ಶಶಾಂಕ್ ಅವರು ಬರೆದ ಗೀತೆ ಇದು, ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಇನ್ನು ಇವತ್ತಿನ ಒಂದು ಘಟನೆ ಹೇಳೋದಾದರೆ 1950 ಇದೇ ದಿನ ಒಂದು ಮಹತ್ವದ ಘಟನೆ ಜರುಗಿದ್ದು. ಮಿಷನರೀಸ್ ಆಫ್ ಚಾರಿಟಿ ಅಂತ ನಾವು ಕೇಳಿದ್ದೀವಿ, ಇದನ್ನು ಸ್ಥಾಪಿಸಿದ್ದು ಮಹಾ ಮಾತೆ ಮದರ್ ತೆರೇಸಾ ಅವರು. ಕೋಲ್ಕತ್ತಾದಲ್ಲಿ ಬಡ ರೋಗಿಗಳಿಗೆ ಮತ್ತು ಅಶಕ್ತರಿಗೆ ಅವರು ಇದನ್ನು ಸ್ಥಾಪನೆ ಮಾಡಿದರು. ಇದೇ ದಿನ 1950 October 7 ಅಧಿಕೃತವಾಗಿ ಮಿಷನರೀಸ್ ಆಫ್ ಚಾರಿಟಿ ಮದರ್ ತೆರೇಸಾ ಅವರು ಆರಂಭಿಸಿದ್ದರು.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಮ್ಮ ಸಂದೇಶಗಳನ್ನು ಓದುವ ಹೊತ್ತು ಯಾವಾಗ ಅಂತ ಕಾಯ್ತಾ ಇದ್ದೀರಿ. ನೋಡಿ ಬಿಡೋಣ ಒಂದಷ್ಟು ಸಂದೇಶಗಳನ್ನು. ಬೀದರ್ನ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಬೆಳಗ್ಗೆ 5:00 ಸಂದೇಶ ಕಳಿಸಿದ್ದೀರಿ. ನೀವು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದೀರಿ. ಮತ್ತು ಹೊನ್ನೂರ್ ಅಲಿ ಅವರು ಮುಂಜಾನೆ ಮಾತು ಅಂತ ಹೇಳಿ ನುಡಿಮುತ್ತನ್ನು ನೀವು ಕಳಿಸಿದ್ದೀರಿ. ಶಿವಗಂಗಾ ಹೆಬ್ಬಾಳದಿಂದ, ಕೌಸಲ್ಯ ಬನಶಂಕರಿಯಿಂದ, ಶ್ರದತ್ ಮೊಳೆ ನೇತಾಜಿ ರಸ್ತೆಯಿಂದ, ಕಿಷ್ಕಿಂತಾ ನಗರ ಗಂಗಾವತಿ ಈರಣ್ಣ, ವಿಜಯಶ್ರೀ ಮತ್ತು ಮನೆಯವರು, ಹೂವಿನ ಹಡಗಲಿ ಬೀರಬ್ಬಿಯಿಂದ ದಿಲೀಪ್ ದೊಡ್ಡಮನಿ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ನಾದೋಪಾಸನೆ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಅಂತಾರೆ ಹನುಮಂತಪ್ಪ ಹುಲಗಮ್ಮನವರ್, ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ ಪ್ರಶಾಂತ್, ಸ್ನೇಹ ಆರ್ಯನ್ ತುಮಕೂರು, ರೂಪಾ ಮತ್ತು ಮನೆಯವರು. ಶುಭೋದಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನುಡಿಮುತ್ತು ಚೆನ್ನಾಗಿತ್ತು ಅಂತಾರೆ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಫೋಟೋ ಕಳಿಸಿದ್ದಾರೆ ನಮ್ಮ ಶ್ರೋತೃ 5386060. ನೀವು ಫೋಟೋ ಕಳಿಸಿದರೆ ನಮಗೆ ಕಷ್ಟ ಆಗತ್ತೆ. ಆತ್ಮೀಯರೇ, ನಿಮ್ಮ ಫೋಟೋಗಳನ್ನು ನಾವು ಜನರಿಗೆ ತಲುಪಿಸುವುದು ಹೇಗೆ ಮತ್ತು ಓದೋದು ಹೇಗೆ? ಹಾಗಾಗಿ ನಿಮ್ಮ ಯಾವುದೇ ವಿಚಾರ ಇದ್ದರೆ ದಯಮಾಡಿ ನಿಮ್ಮ ಮಾತುಗಳಲ್ಲಿ ಹೇಳಿದರೆ ನಾವು ನಿಮ್ಮ ಮಾತನ್ನು ಓದಿ ಅರ್ಥ ಮಾಡಿಕೊಂಡು ಇತರರಿಗೂ ಅದನ್ನು ತಲುಪಿಸಬಹುದು. ಬೋಪಾ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದೀರಿ. ಹಾಗೆ 2000 ನೀವು ಕೂಡ ಫೋಟೋ ಕಳಿಸಿದ್ದೀರಿ. ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಧನ್ಯವಾದಗಳು, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ರೆ ಅಂತಾರೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪ ಮತ್ತು ಮನೆಯವರು. ಕೌಡ್ಲೆ ರವಿ ಅಂಜನಾನಗರದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಶ್ರೀಹರಿಕಾಯೆ ಗೀತೆ ತುಂಬ ಸೊಗಸಾಗಿತ್ತು, ಮನಸ್ಸಿಗೆ ನಾಟಿತು ಅಂತ ಹೇಳಿದ್ದೀರಿ. 2888

ಒಂದು ಸ್ಮೈಲಿ ಕಳಿಸಿದ್ದೀರಿ, ಅಂದರೆ ಕೇಳ್ತಾ ಇದ್ದೀರಿ ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಚನ್ನಪ್ಪ ಜೆ ಪಿ ನಗರದಿಂದ ಹಾಡುಗಳು ಅರ್ಥಗರ್ಭಿತವಾಗಿವೆ ಅಂತ ಹೇಳಿದ್ದೀರಿ. ನಾದೋಪಾಸನೆ ಮತ್ತು ಕನ್ನಡ ರತ್ನ ಭಂಡಾರದಲ್ಲಿ ನಾವು ಕೇಳಿದ ಗಂಗೂಬಾಯಿ ಹಾನಗಲ್ ಅವರ ಧ್ವನಿ ನಿಜವಾಗಿ ಚೆನ್ನಾಗಿತ್ತು ಅಂತ ಹೇಳಿದ್ದೀರಿ. ನಳಿನಾ ಲಂಕೇಶ್ ಅವರು ಪ್ರೇಮ ಮಂಜುಳಾ ಚಿಕ್ಕ ಮಂಜುಳಾ ಚಲ್ಲಹಳ್ಳಿಯಿಂದ, ಮಲ್ಲೇಶ್ವರಂನ ಹರಿಪ್ರಕಾಶ್ ಅವರು ಸಂದೇಶ ಕಳಿಸಿದ್ದೀರಿ. ವಾಕಿಂಗ್ ಮಾಡ್ತಾ ಈ ಗೀತೆಗಳನ್ನು ಕೇಳ್ತಾ ಇದ್ದರೆ ಎಷ್ಟು ಸೊಗಸಾಗಿದೆ, ನಮಗೆ ಹಿತವಾಗಿದೆ, ತಂಪಾಗಿದೆ ಅಂತ ಹೇಳಿದ್ದೀರಿ. ಗುಡ್ ಮಾರ್ನಿಂಗ್. ಗಂಗೂಬಾಯಿ ಹಾನಗಲ್ ಅವರ ಮಾತು, ಅವರ ಧ್ವನಿ ಕೇಳಿ ಅವರ ಅಭಿಮಾನಿಯಾದ ನನಗೆ ತುಂಬ ಖುಷಿಯಾಯಿತು ಅಂತಾರೆ. ಬಳ್ಳಾರಿಯ ಭರಮಪ್ಪ ಏಳು ಬೆಂಚಿ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಚಂದ್ರಿಕಾ ನೇರಳಗುಂಡಿಯಿಂದ, ಕನ್ನಡ ರತ್ನ ಭಂಡಾರದಂತಹ ಒಳ್ಳೆ ಕಾರ್ಯಕ್ರಮದ ಸಮಯವನ್ನು ವಿಸ್ತರಿಸಿ ಅಂತಾರೆ ಎನ್ ರಾಘವನ್ ಅವರು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಚೆನ್ನಾಗಿದೆ ಅಂತಾರೆ. ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ, ಪಾರ್ವತಿ ಹಳೆಯೂರು, ಆಳಂದದ ಶ್ರೀಶಾ, ಶೀತಲ್, ಶಿವಕುಮಾರ್, ಸ್ವರೂಪ್, ಲೋಕೇಶ್ ಕುಣಿಗಲ್ನಿಂದ, ರೇವಣಪ್ಪ ಬೆಂಗಳೂರಿನಿಂದ, ರೇವಣ ಸಿದ್ದಪ್ಪ ಹಿಕ್ಕಮಲ್ನಿಂದ, ಬಸಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ, ಹನುಮಂತ ಎಂ ಪೂಜಾರಿ ಹೊಸಕೋಟೆ, ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮಮೂರ್ತಿ, ಹುಬ್ಬಳ್ಳಿ ಕೇಶವಾಪುರದ ಮಮತಾ ಮೇಘ ಮತ್ತು ಮನೆಯವರು, ಗಂಗೂಬಾಯಿ ಹಾನಗಲ್ ಅವರ ಮಾತು, ಎಂ ಡಿ ಪಲ್ಲವಿ ಅವರ ಗೀತೆ ಕೇಳಿ ಖುಷಿಯಾಯಿತು ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಸಹಕಾರ ನಗರದ ಹಿರೇಮಠ್, ವಿಶಾಲ ಮತ್ತು ಮನೆಯವರು, ಲಿಖಿತ್, ಪಂಕಜ, ಮಾದಯ್ಯ, ಶಶಿಕಲಾ ಮತ್ತು ಮನೆಯವರು, ನಂಬರ್ 1053 ಉಪನಗರದ ಮೀನಾ ಅವರು. ಇನ್ನು ಸಾಕಷ್ಟು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಇನ್ನೊಂದು ವಿಭಾಗದಲ್ಲಿ ಸಾಧ್ಯ ಆದರೆ ನೋಡೋಣ. ಸಂದೇಶಗಳನ್ನು ಕಳಿಸಿ ನಮ್ಮೊಂದಿಗೆ ಬರುತ್ತಿರುವ ಪ್ರೀತಿಯ ಕೇಳುಗರೆ, ನಿಮಗೆ ಧನ್ಯವಾದ, ನಮಸ್ಕಾರ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ. ಇನ್ನು ಇವತ್ತಿನ ಶೀರ್ಷಿಕೆ ಗಾನ ಏನು ಅಂತ ಎಂದಿನಂತೆ ಕವಿತಾ ಶ್ರೀನಿವಾಸ್ ಕೇಳಿದ್ದಾರೆ, ಹಾಗೆ ಕೌಸಲ್ಯ ಬನಶಂಕರಿಯಿಂದ. ತಪ್ಪದೆ ನೀವು ಕೇಳ್ತೀರಿ ಶೀರ್ಷಿಕೆ ಗಾನ ಏನು ಅಂತ. ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ, ನೀವು ಕೂಡ ಸಂತೋಷ ಆಯಿತು ಶೀರ್ಷಿಕೆ ಗಾನಕ್ಕೆ ಕಾಯ್ತಾ ಇದ್ದೀವಿ ಅಂತಾರೆ. ಬಗಲೂರಪ್ಪ ಅಂಗಡಿ ಸರಗಪ್ಪ, ನೀವು ಕೂಡ ಸಂದೇಶ ಕಳಿಸಿದ್ದೀರಿ. ಶೀರ್ಷಿಕೆ ಗಾನ ಏನು ಇವತ್ತು? ಏನು ಅಬ್ಬಬ್ಬಬ್ಬ, ಯಾಕೋ ಮೈ ಝುಮ್ ಅಂತು ಅಂತೀವಿ, ಕಿವಿ ಝುಮ್ ಅಂತ ಇದೆ ಅಂತೀವಿ, ಮತ್ತು ನಿನಗೇನಪ್ಪ ಆರಾಮಾಗಿ ಝುಮ್ ಅಂತ ಇದೆಯಾ ಅಂತೀವಿ. ಹ್ಞೂ ಅಲ್ವಾ, ಈ ಝುಮ್ ಝುಮ್ ಅಂದಾಗ ನಿಜವಾಗಿ ಅದು ಎಷ್ಟೊಂದು ಅರ್ಥಗಳನ್ನು ಕೊಡುತ್ತೆ ಅಂತ ಯಾವಾಗಲಾದರೂ ಯೋಚನೆ ಮಾಡಿದ್ದೀವಾ? ಝುಮ್ ಝುಮ್ ಅಂದರೆ ಏನು ಅನಿಸುತ್ತೆ, ಏನೆಲ್ಲ ಭಾವಗಳು ಬರುತ್ತೆ ಮೈಯಲ್ಲೆಲ್ಲ ಝುಮ್ ಝುಮ್ ಅನಿಸುತ್ತಲ್ಲ, ಹಾಡು ಕೇಳುವಾಗ ಕಿವಿಯಲ್ಲಿ ಝುಮ್ ಝುಮ್ ನಾದ ಮೂಡುತ್ತಲ್ಲ. ಇವತ್ತು ಹಾಗೇನೆ ಹಾಡುಗಳನ್ನು ಕೇಳೋಣ. ಈ ಹಾಡುಗಳು ಅಂತಿಂಥ ಹಾಡುಗಳಲ್ಲ, ಈ ಎಲ್ಲ ಹಾಡುಗಳು ಝುಮ್ ಝುಮ್ ಝುಮ್ ಝುಮ್ ಹಾಡುಗಳು. ಕೇಳೋಣ ಝುಮ್ ಝುಮ್ ಶೀರ್ಷಿಕೆ ಗೀತೆಗಳು.

ಅಬ್ಬಬ್ಬ, ಪ್ರೀತಿಯಲ್ಲಿ ಮಾತ್ರ ಜುಮ್ ಜುಮ್ ಇರುತ್ತಾ, ಅಥವಾ ಯಾವ ಯಾವುದರಲ್ಲಿ ಈ ಜುಮ್ ಜುಮ್ ಅನ್ನ ಅನ್ನಿಸಬಹುದು? ಸಿಕ್ಕಾಪಟ್ಟೆ ಜುಮ್ ಜುಮ್ ಅನ್ನತ್ತೆ ಹಾಡುಗಳನ್ನು ಕೇಳಿದಾಗ. ಆಮೇಲೆ ನಮ್ಮ ಚಿತ್ರಗೀತೆಗಳಂತೂ ಅದೆಷ್ಟೊಂದು ಜುಮ್ ಜುಮ್ ಜುಮ್ ಜುಮ್ ಹಾಡುಗಳನ್ನು ಮಾಡಿದ್ದಾರೆ ಅಂದರೆ ಅದು ಯಾವ ಜುಮ್ ಅನ್ನೋದು ನಮ್ಮ ಚಿತ್ರ ನಿರ್ದೇಶಕರಿಗೆ, ಹಾಡುಗಳನ್ನು ಬರೆದವರಿಗೆ ಗೊತ್ತಾಗಬೇಕು. ಆದರೆ ಈ ನೋವಿಗೂ ಕೂಡ ನಾವು ಹೇಳೋದುಂಟು, ಹಲ್ಲು ಜುಮ್ ಅಂತ ಇದೆ, ಯಾಕೋ ಮೈಯೆಲ್ಲ ಜುಮ್ ಅಂತಿದೆ, ಧಿಮ್ ಅಂತಿದೆ, ಯಾಕೋ ಸರಿಗಿಲ್ಲ. ಹೀಗೆ ಹೇಳಬೇಕಾದರೂ ನಾವು ಜುಮ್ ಜುಮ್ ಅನ್ನುವ ಪದಗಳನ್ನು ಬಳಸ್ತೀವಿ. ಇನ್ನು ಇವತ್ತಿನ ಒಂದೆರಡು ವಿಶೇಷಗಳನ್ನು ನೋಡೋದಾದರೆ, ಮಹಾತ್ಮ ಗಾಂಧೀಜಿಯವರು ಅವರ ಸಂಪಾದಕೀಯ ಇದ್ದಂತಹ ನವಜೀವನ ಪತ್ರಿಕೆ, ಇದು ಬಹಳ ನಾವೆಲ್ಲ ಕೇಳಿರುವಂಥದ್ದು. ಈ ಪತ್ರಿಕೆಯ ಮೊದಲ ಸಂಚಿಕೆ ಬಂದ ದಿನ ಇದೇ ದಿನ 1919 ನವಜೀವನದ ಮೊದಲ ಸಂಚಿಕೆ ಹೊರಬಂತು. ಮತ್ತು ಇವತ್ತಿನ ಬರ್ತಡೇಗಳು ನೋಡೋದಾದರೆ, ಕ್ರಿಕೆಟ್ ಆಟಗಾರ ಜಾಹಿರ್ ಖಾನ್ ಅವರ ಜನ್ಮದಿನ ಇಂದು. 1978 ಅವರು ಜನಿಸಿದ್ದು. ನಟಿ ಪೂಜಾ ಗಾಂಧಿ ಅವರ ಜನ್ಮದಿನ 1983 ಅವರು ಹುಟ್ಟಿದ್ದು. ಗಾಯಕಿ ಬೇಗಂ ಅಖ್ತರ್ ಅವರ ಜನ್ಮದಿನ ಇವತ್ತು, 1914 ಅವರು ಜನಿಸಿದ್ದು. ನಮ್ಮ ರಾಜಕೀಯ ಕ್ಷೇತ್ರದ ಮುತ್ಸದ್ದಿ ಎಂ ಬಿ ಪಾಟೀಲ್ ಅವರ ಜನ್ಮದಿನ, 1964 ಅವರು ಹುಟ್ಟಿದ್ದು. ಕಾದಂಬರಿಕಾರ ಬರಹಗಾರ ಟಿ ಕೆ ರಾಮರಾವ್ ಅವರ ಜನ್ಮದಿನ, 1929 ಅವರು ಜನಿಸಿದ್ದು. ವಿಜ್ಞಾನಿ ನೀಲ್ ಬೋರ್ ಅವರ ಜನ್ಮದಿನ ಇವತ್ತು, 1985 ಅವರು ಹುಟ್ಟಿದ್ದು. ಇನ್ನು ಸಂಗೀತ ಅಂದರೆ ಆಹಾ ಅನ್ನುವ ನಮ್ಮ ಸಂಗೀತ, ಕನ್ನಡದ ಕಲಾವಿದೆ, ಶಾಸ್ತ್ರೀಯ ಸಂಗೀತ ಕಲಾವಿದೆ, ಚಿತ್ರಗೀತೆಗಳನ್ನು ಹಾಡಿರುವ ಸಂಗೀತ ಕಟ್ಟಿ, ಈ ಹಸಿರು ಸೀರಿಯಲಿ ಗೀತೆ ನಮಗೆ ನೆನಪಾಗುತ್ತೆ. ಸಂಗೀತ ಕಟ್ಟಿ ಅಂದ ಕೂಡಲೇ ಹಿಂದೂಸ್ತಾನಿ ಗಾಯಕಿ ಕಲಾವಿದೆ ಸಂಗೀತ ಕಟ್ಟಿ ಅವರ ಜನ್ಮದಿನ ಇಂದು, 1970 ಅವರು ಜನಿಸಿದ್ದು. ಇನ್ನು ಮಾಹಿತಿಗಳು ಕೂಡ ಕೆಲವೊಂದ್ಸಲ ಝುಮ್ ಝುಮ್ ಅಂತ ಅನ್ನಿಸಬಹುದು, ಆದರೆ ಹಾಡು ಕೇಳುವಾಗ ಝುಮ್ ಝುಮ್ ಶೀರ್ಷಿಕೆ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನದಲ್ಲಿ.

ಝುಮ್ ಝುಮ್ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ನನ್ನುಸಿರೆ ನಿನ್ನುಸಿರೆ ನನ್ನುಸಿರು ಚಿತ್ರದ ಗೀತೆ ಕೇಳಿದಿರಿ. ಮಾಲ್ಗುಡಿ ಶುಭ ಅವರ ಧ್ವನಿಯಲ್ಲಿ ಶ್ರೀರಂಗ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಉಪ್ಪಿ ರಾಜ ಅವರು. ಇವತ್ತು ಸೋವಿಯತ್ ಒಕ್ಕೂಟದ ಲೂನಾ 3 ಬಾಹ್ಯಾಕಾಶ ನೌಕೆ, ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಭೂಮಿಗೆ ಯಾವತ್ತಿಗೂ ಕಾಣಿಸದ ಚಂದ್ರನ ಹಿಂಭಾಗದ, ಅಂದರೆ ಫಾರ್ ಸೈಡ್ ಆಫ್ ದ ಮೂನ್ ಅಂತ ಹೇಳ್ತೀವಲ್ಲ, ಈ ಚಿತ್ರಗಳನ್ನು ಭೂಮಿಗೆ ರವಾನಿಸಿದ ದಿನ. ಹಾಗೆ ರವಾನಿಸಿದಾಗ, ಆ ಚಿತ್ರಗಳನ್ನು ನೋಡಿದಾಗ ವಿಜ್ಞಾನಿಗಳಿಗೆ ಮೈ ಝುಮ್ ಅಂದಿರಬೇಕಲ್ಲ. ಹಾಗೆ 1905 ಸ್ವದೇಶಿ ಚಳುವಳಿಯ ಅಂಗವಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ಬಟ್ಟೆಗಳನ್ನು ಒಟ್ಟುಗೂಡಿಸಿ ಸಾರ್ವಜನಿಕವಾಗಿ ಅದನ್ನು ಸುಡುವುದರ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಹಾಗೆ 2001 ಅಫ್ಘಾನಿಸ್ತಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ದಿನ ಇಂದು. ಅಂದರೆ 11 ಸೆಪ್ಟೆಂಬರ್ ಟ್ವಿನ್ ಟವರ್ಸ್ ದಾಳಿ ಆಯ್ತಲ್ಲ, ಇದಾದ ಮೇಲೆ ಅಮೆರಿಕ ತಿರುಗಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದ ದಿನ ಇಂದು. ಕೇಳ್ತಾ ಇದ್ದೀರಿ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ. ನಮ್ಮ ಶ್ರೋತೃಗಳು ಅಬ್ಬಬ್ಬಾ ಎಂಥದಿದು, ನಮಗೆ ಝುಮ್ ಝುಮ್ ಅನ್ನಿಸ್ತಾ ಇದ್ದೀರಲ್ಲ, ಕಿವಿ ಝುಮ್ ಅಂತ ಇದೆ, ಮೈ ಝುಮ್ ಅಂತ ಇದೆ ಅಂತ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಝುಮ್ ಝುಮ್ ಅಂತ ಕೂಡಲೇ ನಮ್ಮ ಎಲ್ಲ ಶ್ರೋತೃಗಳಿಗೆ ನೆನಪಾಗಿರುವ ಝುಮ್ ಝುಮ್ ಹಾಡು ಯಾವುದು ಗೊತ್ತಾ?

ಒಟ್ಟಲ್ಲಿ ಗೊಂಗು ಹಿಡಿಸುವ ಮತ್ತೆ ಮತ್ತೆ ಮರುಕಳಿಸುವ ಒಂದು ಅನುರಣನ ಝುಮ್. ಕೆಲವರಿಗೆ ಕಾಫಿ ಕುಡಿದ್ರೆ ಹಿಡಿದಿರೋ ಝುಮ್ ಝುಮ್ ಬಿಟ್ಟು ಬಿಡುತ್ತೆ, ಇನ್ನು ಕೆಲವರಿಗೆ ಝುಮ್ ಝುಮ್ ಬರೆಸ್ಕೊಳ್ಳೋದಕ್ಕೆ ಏನೇನೋ ಬೇಕು. ಝುಮ್ ಝುಮ್ಗೆ ಪ್ರಾಯ ಅಂತೂ ಇಲ್ಲ, ಹೃದಯ ಇದ್ರೆ ಸಾಕು, ಯಾವುದಕ್ಕೆ ಬೇಕಾದರೂ ಝುಮ್ ಝುಮ್ ಆಗಬಹುದು. ನೋಡಿ, ಆಗಿನಿಂದ ಈಗಿನವರೆಗೆ ನಮ್ಮ ನಿರ್ದೇಶಕರು, ಗೀತ ರಚನಾಕಾರರು ಎಷ್ಟೊಂದು ಝುಮ್ ಝುಮ್ ಹಾಡುಗಳನ್ನು ಕೊಟ್ಟಿದ್ದಾರೆ.

ಜುಮ್ ಅಂದರೆ ರೋಮಾಂಚನ, ಜುಮ್ ಅಂದರೆ ಒಂದು ಪುಳಕ, ಜುಮ್ ಅಂದರೆ ದೇಹದ ಆರೋಗ್ಯದ ಸೂಚನೆ ಕೂಡ. ಒಟ್ಟಿನಲ್ಲಿ ಈ ಝುಮ್ ಝುಮ್ ಏನಿದೆ, ತುಂಬ ತುಂಬ ತುಂಬ ಆಟ ಆಡಿಸ್ಬಿಡುತ್ತೆ ಕಣ್ರಿ. ಮೈ ಝುಮ್, ಮನಸ್ಸು ಝುಮ್, ಕಿವಿ ಝುಮ್, ಕೆಲವನ್ನ ನೋಡಿದರೆ ಝುಮ್ ಅನಿಸುತ್ತೆ, ಕೆಲವು ಸಲ ಕೇಳಿದ್ರೆ ಝುಮ್ ಅನಿಸುತ್ತೆ. ಒಟ್ಟಿನಲ್ಲಿ ಝುಮ್ ಝುಮ್ ಝುಮ್ ಝುಮ್ ಹಾಡುಗಳು ಇವತ್ತಿನ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ. ದಿನದ ಮೂಡ್ ಝುಮ್ ಝುಮ್ ತುಂಬಿಸ್ಲಿ ದಿನದ ಮೂಡ್ಗೆ, ದಿನ ಇಡೀ ಹಾಯಾಗಿ ಝುಮ್ ಅಂತ ದಿಮ್ ಅಂತ ಇರೋಣ.

ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಶೀರ್ಷಿಕೆ ಗಾನದಲ್ಲಿ ಝುಮ್ ಝುಮ್ ಝುಮ್ ಝುಮ್ ಶೀರ್ಷಿಕೆ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಶುಭೋದಯ ಕರ್ನಾಟಕ.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಇಂದಿನ ವಿಶೇಷ. ಇವತ್ತು ಏನೆಲ್ಲ ವಿಶೇಷಗಳು ಇವೆ? ಕೆಲವು ದೇಶಗಳಲ್ಲಿ ಇವತ್ತು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡಬೇಡಿ, ಅಂತರಂಗದ ಸೌಂದರ್ಯ ಮುಖ್ಯ ಅಂತ ಸಾರುವ ದಿನ. ಎಷ್ಟೋ ಕೆಲಸಗಳಿರುತ್ತವೆ, ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾ ಇರ್ತೀವಿ, ಹಾಗೆ ಆಗಿರತ್ತೆ. ಯಾರು ಎಷ್ಟೇ ಕೆಲಸ ಮಾಡಿದರೂ ಅದನ್ನು ಗುರುತಿಸುವವರಿಲ್ಲ ಅನ್ನುವ ನೋವು ಅಳಲು ಕೆಲವರಿಗೆ ಇರುತ್ತೆ. ಯಾವುದೋ ಯಂತ್ರಗಳ ನಡುವೆ ಒಂದೇ ಸಮ ಕೆಲಸ ಮಾಡ್ತಾ ಇರ್ತಾರೆ, ಯೂನಿಫಾರ್ಮ್ ಧರಿಸಿಕೊಂಡು ಹಗಲು ರಾತ್ರಿ ದುಡಿತ. ರಸ್ತೆಗಳಲ್ಲಿ ಪೊಲೀಸರು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಾರೆ, ಚಾಲಕರು ಯೂನಿಫಾರ್ಮ್ ಹಾಕ್ಕೊಂಡು ಹೊತ್ತು ಗೊತ್ತು ಇಲ್ಲದೆ ಬೆಳಗ್ಗೆ ರಾತ್ರಿ ಪರಿವೇ ಇಲ್ಲದೆ ಕೆಲಸ ಮಾಡ್ತಾರೆ. ಅಂತಹವರಿಗೆ ಗೌರವಿಸಿ, ಎಲ್ಲ ಕೆಲಸವೂ ಗೌರವಾನ್ವಿತ ಕೆಲಸ ಅಂತ ಹೇಳಿ ಅವರಿಗೆ ಒಂದು ಕಪ್ ಕಾಫಿ ಕೊಡಿ, ಅವರ ಜೊತೆ ಕಾಫಿ ಕುಡೀರಿ ಅಂತ ಕೆಲವು ದೇಶಗಳು ಹೇಳಿ ಈ ದಿನವನ್ನು ಆಚರಿಸ್ತವೆ. ಕುಂಬಳಕಾಯಿಗೆ ಬಹಳ ಬಹಳ ಬಹಳ ಮಹತ್ವ, ಕುಂಬಳ ಬೀಜಕ್ಕೆ ಇನ್ನೂ ಹೆಚ್ಚಿನ ಮಹತ್ವ. ಇವತ್ತಿನ ದಿನದಲ್ಲಿ ಕುಂಬಳ ಬೀಜ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ವಿಶ್ವದಾದ್ಯಂತ ಕುಂಬಳಕಾಯಿ ಬೀಜಕ್ಕೆ ಬಹಳ ಬೆಲೆ ಇದೆ. ಕುಂಬಳಕಾಯಿ ಬೀಜವನ್ನು ಪ್ರೊಡಕ್ಷನ್ ಮಾಡಬೇಕು. ಕುಂಬಳಕಾಯಿಯಲ್ಲಿ ಪ್ರೋಟೀನ್ ಇದೆ, ಮ್ಯಾಗ್ನೀಷಿಯಂ ಇದೆ, ಈ ಎಲ್ಲವೂ ಕೂಡ ಇರೋದರಿಂದ ಆ ಬೀಜಗಳನ್ನು ನಿತ್ಯ ಸೇವನೆ ಮಾಡಬೇಕು ಅನ್ನುವ ಅರಿವು ಮೂಡಿಸೋದಕ್ಕೆ, ಹಾಗೆ ಕುಂಬಳ ಬೆಳೆಯನ್ನು ಹೆಚ್ಚು ಮಾಡಲಿಕ್ಕೆ ಕುಂಬಳ ಬೀಜವನ್ನು ಜಾಸ್ತಿ ಮಾಡಬೇಕು ಅನ್ನುವ ಅರಿವು ಕೊಡೋಕೆ ಈ ದಿನ ಕುಂಬಳ ಬೀಜದ ದಿನ ಅಂತ ಒಂದು 4-5 ರಾಷ್ಟ್ರಗಳಲ್ಲಿ ಆಚರಿಸ್ತಾರೆ, ಅಮೆರಿಕ ಸೇರಿದ ಹಾಗೆ. ಟ್ರೈಜಿಮಿನಲ್ ನ್ಯೂರಾಲ್ಜಿಯಾ, ಹಾಗಂದ್ರೆ

ಈ ನೋವನ್ನು ಅರಿವು ಮೂಡಿಸಿಕೊಳ್ಳುವ ದಿನ ಇಂದು ಅಂತ ಆಚರಿಸಲಾಗುತ್ತೆ. ಆಯಿತು, ಇಷ್ಟೆಲ್ಲ ದಿನಗಳಿವೆ, ಆದರೆ ನಾವು ಆರಿಸಿಕೊಂಡು ಇವತ್ತು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಇಂದಿನ ವಿಶೇಷದಲ್ಲಿ ಯಾವುದು? ಇಂದಿನ ವಿಶೇಷ ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ.

0: ಹತ್ತಿ ಅಂದ್ರೆ ಅದು ಬರೀ ಬೆಳೆನ ಅಲ್ಲ, ಅದು ಒಳಿತು, ಅದು ಪರಿಸರ, ಅದು ಜೀವನದ ಆಧಾರ. ಇಡೀ ಪ್ರಪಂಚದಲ್ಲಿ ಹತ್ತಿ ಬಹಳ ಬಹಳ ಬಹಳ ಪ್ರಮುಖ ಬೆಳೆ, ಭಾರತವೂ ಸೇರಿದ ಹಾಗೆ. ಇವತ್ತು ವಿಶ್ವ ಹತ್ತಿ ದಿನ. ಒಳಿತಿಗಾಗಿ ಹತ್ತಿ, ಒಳ್ಳೆಯದಕ್ಕಾಗಿ ಹತ್ತಿ, ಕಾಟನ್ ಅನ್ನೋದು ಇವತ್ತಿನ ದಿನದ ಮಹತ್ವ. ಕೇಳೋಣ ಹತ್ತಿ ದಿನ ಇಂದಿನ ವಿಶೇಷ.
1: ಸೀರೆ ಕೆಂಪು

0: ಎಲ್ಆರ್ ಅಂಜಲಿ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಚಿ ಉದಯ ಶಂಕರ್ ಅವರ ರಚನೆ ಕೇಳಿದಿರಿ. ಸುಳಿ ಚಿತ್ರದಿಂದ ಈ ಗೀತೆಯನ್ನು ಆಲಿಸಲಾಗಿತ್ತು. ಇವತ್ತು ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ. ಹತ್ತಿಯಿಂದ ಬಟ್ಟೆ, ಹತ್ತಿಯಿಂದ ಬೀಜ, ಹತ್ತಿಯಿಂದ ಹಿಂಡಿ. ಹತ್ತಿ ಅಂದರೆ ಅದು ಒಂದು ಸಂಪೂರ್ಣ ಬೆಳೆ.
1: ಇಳ್ಗಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು

ಮಲ್ಲಿಗೆ, ಮೈಸೂರು ಮಲ್ಲಿಗೆ ಹತ್ತಿಯನ್ನ ಮಲ್ಲಿಗೆಗೆ ಅಥವಾ ಮಲ್ಲಿಗೆಯನ್ನ ಹತ್ತಿಗೆ ಆ ಸಾಫ್ಟ್ನೆಸ್ ಏನಿದೆ ಅದನ್ನು ನಾವು ಹೋಲಿಸೋದು ಉಂಟು. ಹತ್ತಿ ಅಂದರೆ

ಅದು ಬಟ್ಟೆ ಮಾತ್ರ ಅಲ್ಲ, ಹತ್ತಿ ಆಯಾಯ ದೇಶಗಳ ಆಯಾಯ ಪ್ರದೇಶಗಳ ಒಂದೊಂದು ಭಾವನಾತ್ಮಕ ಸಂಗತಿಗಳನ್ನು ಒಳಗೊಂಡಿರುತ್ತೆ. ಈ ಊರಿನ ಹತ್ತಿ ಹೀಗೆ, ಈ ಹತ್ತಿಯಿಂದ ಮಾಡುವಂತಹ ಬಟ್ಟೆಗಳು ಅದು ಊರಿನ ದೇಶದ ಹೆಸರನ್ನು ಪ್ರಖ್ಯಾತಗೊಳಿಸುವಂಥದ್ದು. ಮತ್ತು ಇದು ನಮ್ಮೂರಿನ ಸೀರೆ, ಇದು ಇಳಕಲ್ ಸೀರೆ, ಇದು ಉಡುಪಿ ಸೀರೆ, ಇದು ಈ ಹತ್ತಿ ಸೀರೆ, ಇಂತಹ ಹತ್ತಿಯಿಂದ ಮಾಡಿದ್ದು. ಹಾಗೆ ಹತ್ತಿಯನ್ನು ವಿಶೇಷವಾಗಿ ನೂಲನ್ನು ವಿಶೇಷವಾಗಿ ಬಳಸ್ಕೊಳ್ಳುವಂಥದ್ದು. ಹತ್ತಿಯನ್ನು ಬಿಳಿ ಚಿನ್ನ ಅಂತ ಕರೀತಾರೆ. ಈ ಬಿಳಿ ಚಿನ್ನವನ್ನು ಯಾರು, ಯಾವ ದೇಶಗಳು ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ಈ ಬೆಳೆಯನ್ನು ಅತಿ ಹೆಚ್ಚು ಬೆಳೀತಾರೆ ಅಂತ ನಾವು ನೋಡಿದ್ರೆ, ಪ್ರಪಂಚದಾದ್ಯಂತ 60 ಹೆಚ್ಚು ದೇಶಗಳಲ್ಲಿ ಹತ್ತಿ ಬೆಳೆಯನ್ನು ಬೆಳೀತಾರೆ. ಆದರೆ 75% ಹೆಚ್ಚು ಹತ್ತಿ ಬರೋದು ಕೇವಲ 5 ದೇಶಗಳಿಂದ ಮಾತ್ರ. ಅದರಲ್ಲಿ ನಮ್ಮ ಭಾರತ ದೇಶವೂ ಕೂಡ ಇದೆ. ಚೀನಾ, ಭಾರತ, ಬ್ರೆಜಿಲ್, ಅಮೆರಿಕಾ, ಪಾಕಿಸ್ತಾನ್, ಈ ಎಲ್ಲ ಹತ್ತಿ ದೇಶಗಳು ಅಂತ ಹೇಳ್ತೀವಿ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯಗಳು ಯಾವುದು ಅಂತ ಕೇಳೋದಾದರೆ ಮಹಾರಾಷ್ಟ್ರ, ಗುಜರಾತ್ ಹಾಗೂ ಕರ್ನಾಟಕ ಕೂಡ. ವಿಶ್ವ ಹತ್ತಿ ದಿನದ ಸಂದರ್ಭದಲ್ಲಿ ಇಂದಿನ ವಿಶೇಷ ಕೇಳ್ತಾ ಇದ್ದೀರಿ.

ಏನೋ ಒಂಥರ ಚಿತ್ರದ ಗೀತೆ ಕೇಳಿದಿರಿ. ಸೋನು ನಿಗಮ್ ಹಾಗೂ ಶ್ವೇತಾ ಅವರ ಧ್ವನಿಗಳಲ್ಲಿ ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಸಮಯ 9:25. ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ, ಈ ಸಂದರ್ಭದಲ್ಲಿ ಇಂದಿನ ವಿಶೇಷ ಕೇಳ್ತಾ ಇದ್ದೀರಿ. ವಿಶ್ವ ಹತ್ತಿ ದಿನ, ಹತ್ತಿ ಬಗ್ಗೆ ಮಾತಾಡಿದಾಗ ಆಯಿತು, ಎಷ್ಟು ದೇಶಗಳು ಹತ್ತಿ ಬೆಳೆಯುತ್ತೆ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳು ಹತ್ತಿ ಬೆಳೆಯಲ್ಲಿ ಮುಂದೆ ಇದೆ, ಇದೆಲ್ಲ ಒಂಥರ. ಆದರೆ ಹತ್ತಿ ಅಂದಾಗ ಈ ಬರೀ ಹತ್ತಿ, ಅದನ್ನು ಬಿಳಿ ಚಿನ್ನ ಅಂತಾರೆ ಅಂದ್ವಲ್ಲ, ಈ ಹತ್ತಿ ದೇವರಿಗೂ ಪ್ರಿಯ ಅಂತೆ. ಅನೇಕ ದೇಶಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಹತ್ತಿಯನ್ನು ಬಳಸೋದುಂಟು. ನಮ್ಮಲ್ಲಿ ಹತ್ತಿ ಅಂದ ಕೂಡಲೇ ಬತ್ತಿ ನೆನಪಾಗುತ್ತೆ, ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಮಂಗಳಾರತಿ ಬತ್ತಿ ಇರಬಹುದು, ಅಥವಾ ಹತ್ತಿಯನ್ನು ಬಳಸಿ ಮಾಡಲಾದ ಹಾರಗಳಿರಬಹುದು, ಮತ್ತು ಆ ಹತ್ತಿಯ ಅಲಂಕಾರಿಕ ವಸ್ತುಗಳಿರಬಹುದು. ಯಾವುದೇ ದೇಶದಲ್ಲೂ ಹತ್ತಿಯಿಂದ ಮಾಡಿದಂತಹ ಪುಟ್ಟ ಪುಟ್ಟ ಅಲಂಕಾರಿಕ ಬತ್ತಿಗಳಾಗಿರಬಹುದು ಅಥವಾ ಸಾಧನಗಳಾಗಿರಬಹುದು, ಉಂಡೆ ಆಗಿರಬಹುದು, ಇದನ್ನು ಆಧ್ಯಾತ್ಮಿಕವಾಗಿ ಆಯಾಯ ದೇವರಿಗೆ ಅರ್ಪಿಸೋದು ರೂಢಿಯಲ್ಲಿದೆ. ನಮ್ಮಲ್ಲಂತೂ ದಿನ ಹೂಬತ್ತಿ ಅಥವಾ ಬತ್ತಿಯನ್ನು ಹಾಕಿ ಮಂಗಳಾರತಿ ಮಾಡೋದು, ದೇವಸ್ಥಾನಗಳಲ್ಲಿ ಸಾಲು ದೀಪಗಳನ್ನಿಡೋದು, ಇಲ್ಲೆಲ್ಲ ಹತ್ತಿ ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ. ಪೂಜೆಯ ದೀಪದ ಬತ್ತಿ ಅದು ಹತ್ತಿ. ಹತ್ತಿಗೂ ದೇವರ ವಸ್ತ್ರಕ್ಕೂ ಬಹಳ ಬಹಳ ನಂಟು. ಹತ್ತಿ ಇಲ್ಲದೆ ಯಾವುದೇ ಹಬ್ಬ ಹರಿದಿನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹತ್ತಿ ಜೀವನದ ಅವಿಭಾಜ್ಯ ಅಂಗ,

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸೌಮ್ಯ ಅವರು ಹಾಡಿದ, ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗಡಿಬಿಡಿ ಕೃಷ್ಣ ಚಿತ್ರದ ಹಾಡನ್ನು ಕೇಳಿದಿರಿ. ಹತ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ. ಪ್ರಾಣಿಗಳು ಕೂಡ ಹತ್ತಿ ಇಲ್ಲದೆ ಇರಲಾರವು. ಪೌಷ್ಟಿಕ ಹಸುವಿನ ಆಹಾರ ಹತ್ತಿ, ಅಂದರೆ ಹತ್ತಿ ಬೀಜಗಳು. ಬೀಜಗಳಿಂದ ಎಣ್ಣೆಯನ್ನು ತೆಗೆದಾದ ಮೇಲೆ ಒಂದು ಉಳಿಯುತ್ತಲ್ಲ ಭಾಗ, ಅದನ್ನು ನಾವೇನಂತೀವಿ, ಹಿಂಡಿ ಅಂತ ಕರಿತೀವಿ. ಇದನ್ನು ವಿಶೇಷವಾಗಿ ದನಕರುಗಳಿಗೆ, ಹಾಲೂಡುವ ಹಸು ಮತ್ತು ಎಮ್ಮೆಗಳಿಗೆ ಕೊಡ್ತಾರೆ. ಇದು ಅತ್ಯುತ್ತಮ ಪ್ರೋಟೀನ್ಯುಕ್ತ ಆಹಾರ. ಇದನ್ನು ತಿನ್ನೋದ್ರಿಂದ ಜಾನುವಾರುಗಳ ಆರೋಗ್ಯ ಸುಧಾರಿಸಿ ಹಾಲಿನ ಇಳುವರಿ ಮತ್ತು ಹಾಲಿನಲ್ಲಿ ಇರುವಂತಹ ಫ್ಯಾಟ್ ಅಂತ ಏನು ಹೇಳ್ತೀವಿ, ಬೆಣ್ಣೆ ಅಂಶ, ಇದು ಹೆಚ್ಚಾಗುತ್ತೆ. ಹಾಲು ಹೆಚ್ಚು ಹೆಚ್ಚು ರುಚಿಕರವಾಗುತ್ತೆ ಅಂತ. ಹಾಗಾಗಿ ಹಸುಗಳಿಗೆ, ಎಮ್ಮೆಗಳಿಗೆ ಈ ಹತ್ತಿಯ ಹಿಂಡಿಯನ್ನು ಕೊಡ್ತಾಯಿದ್ರು. ಇನ್ನು ಹಕ್ಕಿಗಳನ್ನಂತೂ ನಾವು ನೋಡಿದ್ದೀವಿ, ಎಲ್ಲಿ ಒಂದು ಪುಟ್ಟ ದಾರದ ಎಳೆ ಕಂಡರೂ ಕೂಡ ಪಾಪ ಅದು ನಮ್ಮ ಗೂಡಿಗಾಗತ್ತೆ, ನಾನು ಮನೆ ಕಟ್ಟೋಕ್ಕಾಗತ್ತೆ ಅಂತ ಆ ಹತ್ತಿಯನ್ನು ಆರಿಸಿಕೊಂಡು ಬಂದಿಡೋದು. ಅದು ಮರಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹತ್ತಿ ಉಂಡೆಗಳನ್ನು ಬಾಯಲ್ಲಿ ಕಚ್ಕೊಂಡು ಹೋಗಿ ಪುಟ್ಟದಾಗಿ ಗೂಡನ್ನು ಮಾಡಿ ಅಲ್ಲಿ ಹತ್ತಿಯನ್ನು ಪೇರಿಸಿ ಇಡೋದು, ಇದನ್ನು ನಾವೆಲ್ಲ ನೋಡಿರ್ತೀವಿ. ಮತ್ತು ಪ್ರಾಣಿಗಳಿಗೆ ಹತ್ತಿ ಒಂದು ನೈಸರ್ಗಿಕ ಹಾಸಿಗೆ ಅಂತ ಕೂಡ ಹೇಳ್ತಾರೆ. ಮೊಲಗಳು ಕೂಡ ಅದರ ಮೈಯೇ ಹತ್ತಿ ಅಂತ ನಾವಂತೀವಿ, ಆದರೆ ಮೊಲಕ್ಕೂ ಕೂಡ ಹತ್ತಿ ಬೇಕಂತೆ. ಸಾಕು ಪ್ರಾಣಿಗಳ ವಿಷಯದಲ್ಲಿ ವಿಶೇಷವಾಗಿ ಹತ್ತಿಯಿಂದ ಮಾಡಿರುವಂತಹ ವಿಶೇಷ ಹಾಸಿಗೆ ಅಥವಾ ಮೆತ್ತನೆಯ ಪದಾರ್ಥವನ್ನು ಪ್ರಾಣಿಗಳಿಗೆ ಒದಗಿಸಿಕೊಡೋದು ಕೂಡ ಉಂಟು. ಜೇನು ನೊಣಗಳು ಹತ್ತಿಯನ್ನು, ಹತ್ತಿ ಬೀಜವನ್ನು ಅದು ಉಪಯೋಗಿಸಿಕೊಂಡು

ಅದು ತಿನ್ನುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅದನ್ನು ಉಪಯೋಗಿಸಿಕೊಂಡು ಪರಾಗಸ್ಪರ್ಶ ಮಾಡೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಜೇನು ನೊಣಗಳು ಹತ್ತಿ ಗಿಡಗಳು ಇರುವಲ್ಲಿ ಹೆಚ್ಚು ಬರುತ್ತೆ ಅಂತ. ವಿಶ್ವ ಹತ್ತಿ ದಿನದ ಸಂದರ್ಭದಲ್ಲಿ ಹತ್ತಿಯ ಮಹತ್ವ, ಹಾಗೆ ಹತ್ತಿಯ ಜೊತೆ ನಮಗೆಲ್ಲ ಇರುವ ಆ ಬೆಸುಗೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:34.

ಡೇ ಪ್ರತಿ ವರ್ಷ ಅಕ್ಟೋಬರ್ 7ನೇ ತಾರೀಕು ಜಾಗತಿಕವಾಗಿ ಇದನ್ನು ಆಚರಿಸುತ್ತಾರೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಆಧಾರವಾಗಿದೆ ಹತ್ತಿ. ಇದು ಪ್ರಮುಖ ಕೃಷಿ ಉತ್ಪನ್ನ. 2019ರಲ್ಲಿ ಅಧಿಕೃತವಾಗಿ ಈ ಆಚರಣೆ ಆರಂಭ ಆಯಿತು. ಆಫ್ರಿಕಾ ಮುಂತಾದ ದೇಶಗಳು, ಹತ್ತಿ ಉತ್ಪಾದಕ ದೇಶಗಳು ಬೆನಿನ್, ಬುರ್ಕಿನೋಫಾಸು, ಚಾಡ್, ಮಾಲಿ, ಹೀಗೆ ಇವೆಲ್ಲ ಕಾಟನ್ ಫೋರ್ ದೇಶಗಳು ಅಂತ ಕರೀತಾರೆ. ಹಾಗೆ ವಿಶ್ವ ವ್ಯಾಪಾರ ಸಂಸ್ಥೆ WTO ಮತ್ತು ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ FAO ಇವೆಲ್ಲವೂ ಜಂಟಿಯಾಗಿ ಹತ್ತಿ ದಿನವನ್ನು ನಾವು ಆಚರಿಸಬೇಕು ಅಂತ ತೀರ್ಮಾನಿಸಿ ಜಾಗತಿಕ ಹತ್ತಿ ದಿನ ಅಂತ ಅಕ್ಟೋಬರ್ 7 ಆಚರಣೆಗೆ ಬಂತು. ಜಾಗತಿಕ ಆರ್ಥಿಕತೆ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಬಡತನ ನಿರ್ಮೂಲನೆಯಲ್ಲಿ ಹತ್ತಿಯ ಉದ್ಯಮ ಎಷ್ಟೆಲ್ಲ ಪಾತ್ರ ವಹಿಸುತ್ತೆ ಅಂತ ನಾವು ನೋಡಿದ್ದೇವೆ. ಮಿಲ್ನಲ್ಲಿ ಕೆಲಸ ಮಾಡೋದು ಬಡ ಕಾರ್ಮಿಕರಿಗೆ ಅದೊಂದು ಉದ್ಯೋಗ ಸೃಷ್ಟಿಯನ್ನು ಕೊಡುವಂಥದ್ದು. ಹತ್ತಿ ಮಿಲ್ಗಳು, ಗಿರಣಿಗಳಲ್ಲಿ ಕೆಲಸ ಮಾಡ್ತಾ ಅನೇಕರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ. ಸುಸ್ಥಿರ ಕೃಷಿಗೆ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ವಿಧಾನಗಳಲ್ಲಿ ಹತ್ತಿ ಬೆಳೆಯೋದನ್ನು ನಾವು ನೋಡ್ತೀವಿ. ಹತ್ತಿ ನೈಸರ್ಗಿಕ ನಾರು ಅಂತಲೇ ಪ್ರಸಿದ್ಧಿ. ಪ್ರಕೃತಿಯಿಂದ ಸಿಗುವ ಅತ್ಯಂತ ಶುದ್ಧವಾದ ನಾರು ಅಂದರೆ ಅದು ಹತ್ತಿ. ಇದು ಗಾಳಿಯನ್ನು ಆಡೋದಕ್ಕೆ ಬಿಡುತ್ತೆ, ಆದ ಕಾರಣ ಬಟ್ಟೆಗೆ ನಾವು ಇದನ್ನು ಉಪಯೋಗಿಸ್ತೀವಿ. ಗಿಡದ ಯಾವುದೇ ಭಾಗ ಕೂಡ ವೇಸ್ಟ್ ಆಗೋದಿಲ್ಲ ಅನ್ನುವಂಥದ್ದು. ಅಂದರೆ ಹತ್ತಿ ಗಿಡದ ಏನು ಬೀಜ ಇದೆ ಅದನ್ನು ಉಪಯೋಗಿಸ್ತೀವಿ. ಬೀಜ ಅದರ ರಸವನ್ನು ಅಂದರೆ ಎಣ್ಣೆಯನ್ನು ನಾವು ಉಪಯೋಗಿಸ್ತೀವಿ. ಅದಾದ ಮೇಲೆ ಅದರ ಹಿಂಡಿಯನ್ನು ಕೂಡ ನಾವು ಉಪಯೋಗಿಸ್ತೀವಿ. ಅಡುಗೆ ಎಣ್ಣೆಯಾಗಿ ಹತ್ತಿಯನ್ನು ಬಳಸ್ತೀವಿ. ಪಶು ಆಹಾರವಾಗಿ ಹತ್ತಿಯ ಬೀಜಗಳ ಹಿಂಡಿಯನ್ನು ಉಪಯೋಗಿಸ್ತೀವಿ. ಹಾಗಾಗಿ ಹತ್ತಿ ಗಿಡವನ್ನು ಝೀರೋ ವೇಸ್ಟ್ ಗಿಡ ಅಂತ ಕರೀತಾರೆ. ಉದ್ಯೋಗ ಸೃಷ್ಟಿಯಿದೆ. ಜಗತ್ತಿನಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಹತ್ತಿ ಬೆಳೀತಾರೆ. ಕೋಟ್ಯಾಂತರ ಕುಟುಂಬಗಳಿಗೆ ಇದು ಪರೋಕ್ಷವಾಗಿ ಉದ್ಯೋಗವನ್ನು ನೀಡಿದೆ.

ಪುಷ್ಪಕ ವಿಮಾನ ಚಿತ್ರದ ಗೀತೆ ಕೇಳಿದಿರಿ. ಇಂದು ನಾಗರಾಜ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪವನ್ ಒಡೆಯರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಚರಣ್ ರಾಜ್. ಇನ್ನು ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನು ಹೇಳಲಿಲ್ಲ ಅಂತ ಯಾರೋ ಹೇಳಿದಿರಿ. ಚಿನ್ನ ಬೆಳ್ಳಿ ದರಗಳು, ಚಿನ್ನ 24 ಕ್ಯಾರೆಟ್ 15,023 ರೂಪಾಯಿ, 22 ಕ್ಯಾರೆಟ್ 13,771 ರೂಪಾಯಿ, ಬೆಳ್ಳಿ 234,900 ರೂಪಾಯಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8. ಇವು ನಿನ್ನೆ ರಾತ್ರಿ ವಹಿವಾಟು ಅಂತ್ಯಗೊಂಡಾಗಿನ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ಆಯ ನೋಡಿ ಪಾಯ ಹಾಕು, ಆಯ ನೋಡಿ ಪಾಯ ಹಾಕು, ಇದು ಇವತ್ತಿನ ಗಾದೆ ಮಾತು. ವಿಶ್ವ ಹತ್ತಿ ದಿನದ ಸಂದರ್ಭದಲ್ಲಿ ಹತ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗೆ ಒಂದಷ್ಟು ಅಕ್ಕಪಕ್ಕ ಸುತ್ತಮುತ್ತ ವಿಚಾರಗಳನ್ನು ನೋಡ್ತಾ ಸಾಕ್ತಾ ಇದ್ದೀವಿ. ಹತ್ತಿ ಬಟ್ಟೆಗಳನ್ನು ನಾವು ಧರಿಸಬೇಕು, ಹ್ಯಾಂಡ್ಲೂಮ್ ಅಂತ ಹೇಳ್ತೀವಲ್ಲ, ಯಾಕೆ ಅಂದರೆ ನೇಕಾರರು ಬಹಳ ಕಷ್ಟಪಡ್ತಾರೆ. ಮತ್ತು ಹಳ್ಳಿಗಳಲ್ಲಿ ಕೃಷಿ ಉದ್ಯಮಕ್ಕೆ ನಾವು, ಕೃಷಿಗೆ ನಾವು ಬೆಂಬಲ ಕೊಡ್ತೀವಿ ಅಂದರೆ ನಿಜವಾಗಿ ನಾವು ಹತ್ತಿಗೆ ಹತ್ತಿಯ ಬಟ್ಟೆಗಳನ್ನು ಆರಿಸಿ ಧರಿಸಬೇಕು ಅನ್ನುವಂಥದ್ದು. ಗಿರಣಿಯಲ್ಲಿ, ಹತ್ತಿ ಗಿರಣಿಗಳಲ್ಲಿ ಕೆಲಸ ಮಾಡುವಂಥವರು ಅವರಿಗೆ ಜೀವನ ಕಟ್ಟಿಕೊಡಬೇಕು ಅನ್ನೋದಾದರೆ ನಾವು ಹತ್ತಿ ಬಟ್ಟೆಗಳನ್ನು ಅಂದರೆ ಹ್ಯಾಂಡ್ಲೂಮ್ನ ಧರಿಸಿದರೆ ಒಳ್ಳೆಯದು. ಅದು ಬರೀ ಹ್ಯಾಂಡ್ಲೂಮ್ನ ಯಾರಿಗೋ ನಾವು ಬದುಕು ಕಟ್ಟಿಕೊಡೋದಕ್ಕೆ ಅಂತಲ್ಲ, ನಮ್ಮ ದೇಹಕ್ಕೂ ಕೂಡ ಬಹಳ ಬಹಳ ಬಹಳ ಒಳ್ಳೆಯದು ಹತ್ತಿ ಬಟ್ಟೆಗಳು. ಊಟ ಹೇಗೋ ಹಾಗೆ ಬಟ್ಟೆ ಕೂಡ ಅಲ್ವಾ. ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಗಾದೆ ಮಾತಿದೆ. ಅಂದರೆ ನಾವು ಹೇಗೆ ಊಟ ಮಾಡ್ತೀವೋ ಹಾಗೆ ಚಂದಾದ ಬಟ್ಟೆಗಳನ್ನು ಧರಿಸಬೇಕು ಅಂತ. ಈ ಚಂದಾದ ಬಟ್ಟೆಗಳ ಮೂಲ ಏನು? ಅದು ಹತ್ತಿ. ನಮ್ಮ ದೇಹಕ್ಕೆ ವಿಶೇಷವಾಗಿ ಹೊರಭಾಗದಿಂದ ಮತ್ತು ಒಳಭಾಗ ಎರಡೂ ನಮಗೆ ಕಂಫರ್ಟ್ ಇರುತ್ತೆ ಅಂದರೆ ಅದು ಹತ್ತಿ ಬಟ್ಟೆಗಳನ್ನು ಧರಿಸಿದಾಗ ಮಾತ್ರ. ಹಾಗಾಗಿ ತಂಪಾಗಿರಬೇಕು ಅಂದರೆ ಹತ್ತಿ ಬಟ್ಟೆಗಳ ಕಡೆಗೆ ಬನ್ನಿ ಅಂತ ಹೇಳುತ್ತೆ ವಿಶ್ವ ಹತ್ತಿ ದಿನ.

ಬಟ್ಟೆಗೂ ಬೇಕು ಹತ್ತಿ, ಹಾಗೆ ನನಗೆ ಬಟ್ಟೆಗೂ ಬೇಕು ಹತ್ತಿ, ಮಾತಿಗೂ ಬೇಕು ಹತ್ತಿ. ಹತ್ತಿ ಅಂದರೆ ನಾವು ಹತ್ತಬೇಕಾದರೆ ಹತ್ತಿ ಬೇಕೇ ಬೇಕು. ಹಾಗಾಗಿ ಹತ್ತಿ ಅಂದರೆ ಕನ್ನಡದಲ್ಲಂತೂ ಎರಡು ಥರ ಅರ್ಥ ಕೂಡ ಬರುತ್ತೆ. ಹತ್ತಿ, ರಜನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕುನಾಲ್ ಗಾಂಜವಾಲ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿದ್ದು, ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಸಮಯ ಹೇಗೆ ಹೋಗುತ್ತೆ ನೋಡಿ, ಆಗಲೇ 9:52 ಆಗಿದೆ. ನಮ್ಮ ಹತ್ತಿ ಮಾತು, ಹತ್ತಿ ಮಾತು ಅಂದರೆ ಚಂದಾಲ ಅಂದರೆ ಮಾತು ಹತ್ತಿಯ ಹಾಗೆ ಮೃದುವಾಗಿ ಇದ್ದರೆ ಎಷ್ಟು ಸೊಗಸಾಗಿರುತ್ತೆ. ನಾವು ಕರ್ಕಶವಾಗಿ ಯಂತ್ರದ ಹಾಗೆ ಮಾತನಾಡಿದರೆ ಅದು ಮನಸ್ಸಿಗೆ ನೋವು ಕೊಡುವಂಥದ್ದು. ವಿಶ್ವ ಹತ್ತಿ ದಿನ ಇವತ್ತು. ಹತ್ತಿಯ ಹಲವು ಆಯಾಮಗಳನ್ನು ನಾವು ಮಾತಾಡ್ತಾ ಹೋದ್ವಿ. ಹತ್ತಿ ಒಂದು ಉದ್ಯಮವಾಗಿ, ರೈತರಿಗೆ ವರದಾನವಾಗಿ, ಪಶುಗಳಿಗೆ ಆಹಾರವಾಗಿ, ನಮಗೆ ಬಟ್ಟೆಯಾಗಿ, ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಉದ್ಯಮವಾಗಿದೆ ಹತ್ತಿ ಉದ್ಯಮ. ಹಾಗಾಗಿ ವಿಶ್ವ ಹತ್ತಿ ದಿನವನ್ನು ಆಚರಿಸಲಾಗುತ್ತೆ. ಯೋಚನೆ ಮಾಡಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಹಾಯಾಗಿದ್ದೀವಿ ಅಂದರೆ ಅದಕ್ಕೆ ಈ ಕಾಟನ್ ಹತ್ತಿ ಕಾರಣ. ಹತ್ತಿ ಅಂದರೆ ಸಾಫ್ಟ್, ಹತ್ತಿ ಅಂದರೆ ಹತ್ತಿ ಸೀರೆ ಧರಿಸೋದು ಅದು ಒಂದು ರೀತಿ ಮರ್ಯಾದೆ ಅಂತ ಭಾವಿಸುವವರು ಉಂಟು. 2000 ಹಿಡಿದು 20,000 25,000 ಹತ್ತಿ ಸೀರೆಗಳು ಸಿಗುತ್ತೆ. ನೇಯ್ಗೆ ಸೀರೆಗಳು, ಮಗ್ಗದ ಕೆಲಸ ಮಾಡುವವರು ವಿಶೇಷವಾಗಿ ಅಲಂಕೃತ ಸೀರೆಗಳನ್ನು ಹತ್ತಿಯಲ್ಲಿ ತಯಾರು ಮಾಡ್ತಾರೆ. ಹೀಗೆ ಹತ್ತಿ ಅನ್ನೋದು ಒಂದು ಗಾಂಭೀರ್ಯದ ಸಂಕೇತ ಕೂಡ ಹೌದು, ಸರಳತೆಯ ಸಂಕೇತ. ಸರಿ, ಹತ್ತಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ ಇವತ್ತಿನ ಹತ್ತಿ ದಿನದ ಸಂದರ್ಭದಲ್ಲಿ. ಎಲ್ಲರ ಒಳಿತಿಗಾಗಿ ಹತ್ತಿ.

ಅನ್ನೋದು ಇವತ್ತಿನ ಘೋಷವಾಕ್ಯ. ಎಲ್ಲರ ಒಳಿತಿಗಾಗಿ ಹತ್ತಿ, ಹಾಗಾಗಿ ಹತ್ತಿಯನ್ನು ಹೆಚ್ಚು ಬಳಸೋಣ. ರೈತರ ಮುಖದಲ್ಲಿ ಮಂದಹಾಸ ತರೋಣ. ಹತ್ತಿ ಹತ್ತಿ ಧರಿಸಿ ಹತ್ತಿ ಹತ್ತಿ ಹೋಗೋಣ. ಹೊಟ್ಟೆಯ ಹಸಿವಿಗೆ ಸಾತ್ವಿಕ ಊಟ ಬೇಕು, ಹಾಗೆ ಮೈಯ ಚಂದಕ್ಕೆ ಹತ್ತಿಯ ಉಡುಪಿನ ನೋಟ ಬೇಕೇ ಬೇಕು. ವಿಶ್ವ ಹತ್ತಿ ದಿನದ ಸಂದರ್ಭ ಇದು.

ಕೊನೆಯದಾಗಿ ನೀವು ಕೇಳಿದ್ದು ಪ್ರೀತಿಸಲೇಬೇಕು ಚಿತ್ರದ ಹಾಡು, ಹೇಮಂತ್, ರಾಗಿಣಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದ

0: ಇದವರು ಚೈತನ್ಯ. ಹತ್ತಿ ಅಂದರೆ ಕಲೆ, ಹತ್ತಿ ಅಧ್ಯಾತ್ಮ, ಹತ್ತಿ ಅಂದರೆ ಬತ್ತಿ, ಪೂಜೆ, ಬಟ್ಟೆ, ಆಹಾರ, ಉದ್ಯಮ, ಕೃಷಿ, ಹೀಗೆ ಹತ್ತಿ ಯೋಚನೆ ಮಾಡ್ತಾ ಹೋದರೆ ಎಷ್ಟೋ ವಿಚಾರಗಳ ಬೆನ್ ಹತ್ತಿ ನಾವು ಹತ್ತಿ ಜೊತೆಗೆ ಸಾಕ್ತಾ ಇರ್ತೀವಿ. ಎಲ್ಲರ ಒಳಿತಿಗಾಗಿ ಹತ್ತಿ. ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಇಂದಿನ ವಿಶೇಷ ವಿಶ್ವ ಹತ್ತಿ ದಿನ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ನವದೆಹಲಿಯ ಸರೋಜಿನಿ ನಗರದಲ್ಲಿರುವ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಅವರು ಸಾಂಪ್ರದಾಯಿಕ ಪೂಜೆ ಮತ್ತು ಅರ್ಚನೆಯಲ್ಲೂ ಪಾಲ್ಗೊಂಡರು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು ಜನಸೇವೆಗೆ ನಿರಂತರವಾಗಿ ಸಮರ್ಪಿಸಿಕೊಂಡಿದ್ದಾರೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಿಜಯದಶಮಿಯ ಜಂಬೂ ಸವಾರಿ ಮೆರವಣಿಗೆಯ ಪೂರ್ವ ಸಿದ್ದತೆಯಾಗಿ ನಡೆಯುವಂತಹ ಬಹುನಿರೀಕ್ಷಿತ ಫಿರಂಗಿ ಸಿಡಿತದ ತಾಲೀಮು ಇಂದು ನಗರದ ಕರ್ನಾಟಕ ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರು ಕೊಡುವುದು ಹಾಲಿ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಿಲ್ಲ, ಇದು ಜನರಿಗೆ ಹೇಳುತ್ತಿರುವ ಸುಳ್ಳು ಆಶ್ವಾಸನೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ 4.9 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ರಾಜ್ಯದ ಹಲವು ಭಾಗಗಳು ಹಾಗೂ ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಕಂಪನದ ಅನುಭವವಾಗಿದೆ. ರಾಷ್ಟೀಯ ಭೂಕಂಪಶಾಸ್ತ್ರ ಕೇಂದ್ರದ ಪ್ರಕಾರ ಚಮೋಲಿ ಜಿಲ್ಲೆಯಲ್ಲಿ ಸುಮಾರು 13 ಕಿಲೋಮೀಟರ್ ಆಳದಲ್ಲಿ ಇದರ ಕೇಂದ್ರಬಿಂದು ದಾಖಲಾಗಿದೆ. ಮಾಲಿಯ ಸಶಸ್ತ್ರ ಪಡೆಗಳು ಉತ್ತರ ಭಾಗದ ಕಿಡಲ್ ನಗರವನ್ನು ಮರು ವಶಕ್ಕೆ ಪಡೆದಿವೆ. ಅಜವಾದ್ ವಿಮೋಚನಾ ಪಡೆ ಮತ್ತು ಅಲ್ಖೈದಾ ಜೊತೆ ಸಂಪರ್ಕ ಹೊಂದಿರುವ ಸಶಸ್ತ್ರ ಸಂಘಟನೆ ಜಮಾಅತ್ ನುಸ್ರತ್ ಅಲ್ ಇಸ್ಲಾಂನ ಪ್ರತ್ಯೇಕವಾದಿ ಬಂಡುಕೋರರು 5 ತಿಂಗಳ ಹಿಂದೆ ಈ ನಗರವನ್ನು ವಶಪಡಿಸಿಕೊಂಡಿದ್ದರು. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೋವಾಕ್ ಜೊಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡ್ರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಮೇಯರ್ ಮುದ್ದಣ್ಣ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಶುಭಾಶಯ ಚಿತ್ರಕ್ಕೆಂದು ಪಿ ಸುಶೀಲ ಅವರು ಹಾಡಿದ ಗೀತೆ ಕೇಳಿದಿರಿ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ 10:15. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸುಮಾರು 60ಕ್ಕೂ ಹೆಚ್ಚು ಸಂದೇಶಗಳು ಇಲ್ಲಿವೆ. ಆಯ್ದ ಕೆಲವು ಸಂದೇಶಗಳನ್ನು ನೋಡೋಣ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ, ಇಳಕಲ್ ಸೀರೆ ಬಗ್ಗೆ ನೀವು ಮಾತಾಡಿದ್ರಿ, ತುಂಬ ಖುಷಿಯಾಯಿತು ಅಂತಾರೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮಮೂರ್ತಿಯವರು ಒಂದಕ್ಕಿಂತ ಒಂದು ಸೊಗಸಾದ ಗೀತೆಗಳು, ಹತ್ತಿ ಬಗ್ಗೆ ಮಾತಾಡಿದ್ದು ಇಷ್ಟ ಆಯಿತು. ಇಂದಿನ ವಿಶೇಷದಲ್ಲಿ ಎಷ್ಟೊಂದು ಮಾಹಿತಿಗಳು ಸಿಕ್ಕವು ಅಂತಾರೆ ನಮ್ಮ ಶ್ರೋತೃ ವಸಂತ ಅವರು. ಸಾವಿತ್ರಿ ಉಮೇಶ್ ಅವರು, ಭಕ್ತಿಭಾವದ ಜೊತೆ ಮೊದಲು ಅಡಿ ಇಟ್ವಿ, ಕರ್ನಾಟಕ ರತ್ನ ಭಂಡಾರ ಕೇಳಿದ್ವಿ, ಅದು ಚೆನ್ನಾಗಿತ್ತು, ಆಮೇಲೆ ಹಾಗೆ ರೇಡಿಯೋ ಬಿಡದೆ ಕಿವಿಗೆ ಹಚ್ಚಿಕೊಂಡು ಕೇಳ್ತಾ ಇದ್ದೀವಿ ಅಂತಾರೆ ಮೈಸೂರಿನ ವಾಣಿ ರಾವ್ ಅವರು. ಪ್ರೇಮಲತಾ ವಜ್ರ ಅವರು, ಬಗ್ಗೂರಪ್ಪ ಎಲ್ಲಿಂದ ಅಂತ ಹಾಕಿಲ್ಲ ನೀವು, ಮತ್ತೆ ಅಸ್ಸಾಂನ ಶ್ರೋತೃ ಹಿತೇಶ್ ಅವರು, ಡಾಕ್ಟರ್ ಅಂಬುಜ ಕಲಬುರಗಿಯಿಂದ, ಈ ಹಸಿರು ಸಿರಿಯಲಿ ಅಂತ ನೀವು ಸಂಗೀತ ಕಟ್ಟಿಯವರ ಜನ್ಮದಿನದ ಸಂದರ್ಭದಲ್ಲಿ ಗುಣಗಿದ್ದು ಚೆನ್ನಾಗಿತ್ತು ಅಂತಾರೆ ಮಂಗಳ ಮೈಸೂರು. ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸಿದಿರಿ. ಕಬಾಡಿ ಇಂದಿರಾ, ವೆಂಕಟೇಶ್ ಮತ್ತು ಮನೆಯವರು, ಮಂಡಿಕಲ್ ಕೃಪಾ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ. ವಿಶ್ವ ಹತ್ತಿ ದಿನವನ್ನು ಹತ್ತಿಯ ಬಗ್ಗೆ ಮಾತಾಡ್ತಾ ಒಳ್ಳೆಯ ಹಾಡುಗಳನ್ನು ಕೇಳಿಸ್ತಾ ನಮಗೆ ಖುಷಿ ಕೊಟ್ರಿ ಅಂತ ಹೇಳಿ, ಹಾಗೆ ಝುಮ್ಝುಮ್ಮಿಂದ ಹತ್ತಿ ಎರಡೂ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀರಿ. ನಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರೆ ನಮ್ಮ ಶ್ರೋತೃ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ವಿಜಯಕುಮಾರ್ ಆರಾಧ್ಯ, ಹರೀಶ್ ಮಲ್ಲೇಶ್ವರದಿಂದ ನಂಬರ್ 6118, ಹಳೆಯೂರಿನ ವಿಜಯಕುಮಾರ್ ಆರಾಧ್ಯ, ನಾವು ಹತ್ತಿ ಬೆಳಿತೀವಿ, ಇವತ್ತು ಹತ್ತಿ ದಿನ ಅಂತ ಗೊತ್ತಿರಲಿಲ್ಲ, ಗೊತ್ತಾಗಿ ಖುಷಿಯಾಯಿತು ಅಂತ ಹೇಳಿದಿರಿ. ಉತ್ತಮ ಸಾಹಿತ್ಯ ಇರುವ ಗೀತೆಗಳು ಅಂದರೆ ಅದು ಹಳೆಯ ಹಾಡುಗಳು, ಕೇಳೋದಕ್ಕೆ ನಮಗೆ ಇಷ್ಟ ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಜಗದೀಶ್ವರಾಚಾರ್, ನಿಖಿತಾ, ಗಣೇಶ್, ಸುಜಾತಾ ಮತ್ತು ಮನೆಯವರು, ಸುಮಾ ಸುಂಕದಕಟ್ಟೆಯಿಂದ, ಶುಭಾಶಯ ಚಿತ್ರದ ಗೀತೆ ಮತ್ತು ಝುಮ್ಝುಮ್ ಶೀರ್ಷಿಕೆ ಗೀತೆಗಳು ಚೆನ್ನಾಗಿದ್ವು ಅಂತಾರೆ ವಾಣಿಶ್ರೀ ಧಾರವಾಡದಿಂದ, ಭವ್ಯ ಹೆಸರುಘಟ್ಟದಿಂದ. ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡ್ತೀರಿ, ಥ್ಯಾಂಕ್ ಯು ಅಂತಾರೆ ಗಿರೀಶ್ ಸುಂದರಕುಪ್ಪೆ. ಲಕ್ಷ್ಮೀ ಸಂಪತ್ ಮಲ್ಲೇಶ್ವರದಿಂದ, ನಿರ್ಮಲಾ ರಾಜಾಜಿನಗರದಿಂದ, ಇನ್ನೂ ಅನೇಕರು ಸಂದೇಶಗಳನ್ನು ಕಳಿಸ್ತಾನೆ ಇದ್ದೀರಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ, ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಪೂರ್ಣಚಂದ್ರ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎಸ್ ಜಾನಕಿಯವರ ಧ್ವನಿಯಲ್ಲಿ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಐ ಲವ್ ಯು ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಚಿ ಉದಯಶಂಕರ್.

0: ಈ ಸುಶೀಲ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸೇಡಿನ ಕಿಡಿ ಚಿತ್ರದ ಹಾಡನ್ನು ಕೇಳಿದಿರಿ. ಬರೆದವರು ವಿಜಯ ನರಸಿಂಹ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

ಎಸ್ ಜಾನಕಿ ಹಾಗೂ ಬಿಕೆ ಸುಮಿತ್ರ ಅವರ ಧ್ವನಿಗಳಲ್ಲಿದ್ದ ಗೀತೆ ಕೇಳಿದಿರಿ. ಕಳ್ಳರ ಕಳ್ಳ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ.

0: ಕಳ್ಳರ ಕಳ್ಳ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಇನ್ನೊಂದು ಗೀತೆಯನ್ನು ಕೇಳಿದಿರಿ.
1: ಬೇಕೇನು

ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ದೇವರ ಮಕ್ಕಳು ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಬರೆದವರು ಚಿ ಉದಯಶಂಕರ್,

0: ಭಲೆ ಕಿಲಾಡಿ ಚಿತ್ರದ ಗೀತೆ ಕೇಳಿದಿರಿ ಎಲ್ಲರೀಶ್ವರಿ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳು ಬರೆದ ಗೀತೆ, ಸಂಗೀತ ನೀಡಿದ್ದು ಸತ್ಯಂ.
1: ಮಾಣಿಕ್ಯದಂಥ ಮಾವಯ್ಯ
2: ಬಂಗಾರದಂಥ
0: ಪಿ ವಿ ಶ್ರೀನಿವಾಸ್ ಹಾಗೂ ಎಲ್ಲರೀಶ್ವರಿ ಅವರ ಧ್ವನಿಗಳಲ್ಲಿ ಭಲೆ ಜೋಡಿ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ.
1: ನಿನ್ನ ಮೋಸಕ್ಕೆ
2: ನಿನ್ನ

0: ಸಹಮ ಯ ಹೋಗ್ತಾ ಇದೆ. ಆತ್ಮೀಯ ಶ್ರೋತೃ ಬಾಂಧವರೇ, ಅಪೂರ್ವ ಅಮೂಲ್ಯ ಮಹಾದಿನ ನಿಮಗಿರಲಿ, ಶುಭವಾಗಲಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಶೇಕಡ 0.25 ಹೆಚ್ಚಿಸಿ ಶೇಕಡ 5.50 ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಇದೇ 11-20 ಮೈಸೂರು ದಸರಾ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳವನ್ನು ನಗರದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಉದ್ಘಾಟಿಸಲಿದ್ದಾರೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಮಾನಸ ತಿಳಿಸಿದ್ದಾರೆ. ಮಹಾನ್ ದಾರ್ಶನಿಕ ವಿದ್ವಾಂಸ ಡಾ ಡಿವಿ ಗುಂಡಪ್ಪನವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಮಂಕುತಿಮ್ಮನ ಕಗ್ಗದ ಮೂಲಕ ಮಾನವ ಬದುಕಿನ ಸಂಕೀರ್ಣ ಸತ್ಯಗಳನ್ನು ಸರಳ ಹಾಗೂ ಜೀವನ್ಮುಖಿ ತತ್ವವಾಗಿ ಕನ್ನಡಿಗರ ಹೃದಯಕ್ಕೆ ತಲುಪಿಸಿದರು ಎಂದು ಸ್ಮರಿಸಿದ್ದಾರೆ. ರಷ್ಯಾದ ದಕ್ಷಿಣ ಕರಾವಳಿ ಸಮೀಪ ತೈಲ ಸಾಗಣೆ ಹಡಗಿನ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ಹಡಗಿನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 23 ಭಾರತೀಯ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಎಂದು ವರದಿಯಾಗಿದೆ. ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ನೀಡುವ ವಿಚಾರ ಸದ್ಯದ ಪರಿಗಣನೆಯಲ್ಲಿ ಇಲ್ಲ. ಹೊಸ ಸದಸ್ಯರನ್ನು ಸೇರ್ಪಡೆಗೊಳಿಸುವ ನ್ಯಾಟೋದ ನಿರ್ಧಾರಕ್ಕೆ ಎಲ್ಲಾ ಸದಸ್ಯ ರಾಷ್ಟಗಳ ಒಮ್ಮತದ ಅಗತ್ಯವಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಿಳಿಸಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿ ಬಿಸಿಸಿಐ ಸ್ಮೃತಿ ಮಾಂಧನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯನ್ನಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ ಏಕದಿನ ಹಾಗೂ ಟಿ20 ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು 3 ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಾಂಧನಾ ಅವರ ನೇಮಕವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಆತ್ಮೀಯ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಈಗ ಕೇಳ್ತೀರಿ. ಆನಂತರ ಕಲಾಭಾರತಿ. ಇಂದು ಪೂಜಾ ಗಾಂಧಿ, ನಟಿ ಪೂಜಾ ಗಾಂಧಿ ಅವರ ಜನ್ಮದಿನ. ಅವರ ಕುರಿತಾಗಿ ಮಾತನಾಡ್ತಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರದೇ ಅಭಿನಯದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ನಂತರ ಕರೆಗೊಂದು ಹಾಡು, ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕರೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಅದಾದ ಮೇಲೆ ಒಂದು 20ಕ್ಕೆ ಪದಬಂಧ ಇರುತ್ತೆ. ನಂತರ ಸ್ಪಂದನ, ಇಮೇಲ್ ಹಾಗೂ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಸಂವಾದ ಕಾರ್ಯಕ್ರಮ. ಹಾಗೆ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. ಪರಿಮಳ ಸಂಜೆ 4 ರಿಂದ 5 ಗಂಟೆಯವರೆಗೆ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗಷ್ಟೇ ನೀವು ಕೇಳಿದ್ದು ಮೆಜೆಸ್ಟಿಕ್ 2 ಚಿತ್ರದ ಗೀತೆ, ಜೈ ಅಣ್ಣಮ್ಮ ಅನ್ನೋ ಗೀತೆ. ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗಿರೀಶ್ ರಾಮ್ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನು ಮುಂದೆ ಸಂಚಿತ್ ಹೆಗ್ಡೆ ಅವರು ಹಾಡಿರುವ ಗೀತೆ, ಧನಂಜಯ್ ರಂಜನ್ ಅವರ ಸಾಹಿತ್ಯ, ಚೇತನ್ ರಾವ್ ಅವರ ಸಂಗೀತವಿದೆ. ಚಿತ್ರ KTM.

ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಕೈಲಾಶ್ ಖೇರ್, ಇಂದು ನಾಗರಾಜ್ ಮತ್ತು ಸಂಗಡಿಗರು ಹಾಡಿದ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದ್ದ ಗೀತೆಯನ್ನು ಕೇಳಿದ್ರಿ. ಇದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ವಿವಿಧ ಭಾರತೀಯ ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಸಮಯ 11:20.

ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ

0: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
0: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
0: ನ್ಯೂಸ್ ಆನ್ ಏರ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗಷ್ಟೇ ನೀವು ಕೇಳಿದ್ದು ದೀಪಕ್ ದೊಡ್ಡೇರ ಆಯ್ರಾ ಉಡುಪಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಫಾರ್ ರಿಜಿಸ್ಟ್ರೇಷನ್ ಅನ್ನುವ ಚಿತ್ರದಿಂದ ಲವ್ ಗರ್ಲ್ ಸುಮಧುರ ಅನ್ನುವ ಗೀತೆ. ಇದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಫಾರ್ ರಿಜಿಸ್ಟ್ರೇಷನ್ ಚಿತ್ರದ ಗೀತೆಗೆ ನಾಗಾರ್ಜುನ್ ಶರ್ಮಾ ಅವರ ಅವರ ಸಾಹಿತ್ಯಕ್ಕೆ ಆರ್ ಕೆ ಹರೀಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ಇನ್ನೀಗ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿರುವ ಗೀತೆ. ಶ್ರೀಲಕ್ಷ್ಮಿ ಬೆಳ್ಮನ್ನು ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಎಲ್ಲಿಗೆ ಪಯಣ ಯಾವುದೋ ದಾರಿ ಎನ್ನುವ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಪ್ರಣವ್ ರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:30 ಈ ಸಮಯದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನ ನೀವು ಕೇಳುವ ಸಮಯ. ಈ ದಿನದ ಕಲಾಭಾರತಿ ಕಾರ್ಯಕ್ರಮ ಮಳೆ ಹುಡುಗಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದಂತಹ ಮುಂಗಾರು ಮಳೆಯ ನಾಯಕಿ ಪೂಜಾ ಗಾಂಧಿಯವರ ಜನ್ಮದಿನದ ಅಂಗವಾಗಿ ಮೂಡಿ ಬರ್ತಾ ಇದೆ. ಅವರ ಬಗ್ಗೆ ಒಂದಷ್ಟು ಮಾತುಕತೆ, ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರದೇ ಅಭಿನಯದ ಚಿತ್ರಗೀತೆಗಳು ಈ ಹೊತ್ತಿನಲ್ಲಿ ಕಲಾಭಾರತಿಯಲ್ಲಿ.

2006ರಲ್ಲಿ ತೆರೆಗೆ ಬಂದ ಮುಂಗಾರು ಮಳೆ ಚಿತ್ರ ಜನಪ್ರಿಯವಾಗಿದ್ದು ಈ ಒಂದು ಗೀತೆಯಿಂದ. ಹಾಗೆ ಈ ಒಂದು ಗೀತೆ ಅಷ್ಟೇ ಅಲ್ಲ, ಈ ಚಿತ್ರದಲ್ಲಿ ಎಲ್ಲ ಗೀತೆಗಳು, ಚಿತ್ರವೂ ಅಷ್ಟೇ ಸೂಪರ್ ಹಿಟ್ ಆಯಿತು. ಕುನಾಲ್ ಗಂಜಾವಾಲ ಮತ್ತು ಪ್ರಿಯಾ ಹಿಮೇಶ್ ಹಾಡಿದ ಗೀತೆಯನ್ನು ನೀವೀಗಷ್ಟೇ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತವಿತ್ತು. ಯೋಗರಾಜ್ ಭಟ್ ಅವರ ನಿರ್ದೇಶನದ ಜನಪ್ರಿಯತೆಯನ್ನು ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದ ಮುಂಗಾರು ಮಳೆ ಚಿತ್ರದ ಮೂಲಕ ಪೂಜಾ ಗಾಂಧಿ ಅವರು ಸೂಪರ್ ಹಿಟ್ ಹೀರೋಯಿನ್ ಆದರು. 7ನೇ ಅಕ್ಟೋಬರ್ 1983ರಲ್ಲಿ ಇವರು ಜನಿಸಿದರು. ಮೀರಟ್, ಉತ್ತರ ಪ್ರದೇಶದ ಮೀರಟ್ನಲ್ಲಿ ಇವರು ಜನಿಸಿದರು. ಹಾಗೆ ಇವರು ಭಾರತೀಯ ನಟಿ ಮಾತ್ರವಲ್ಲ, ರೂಪದರ್ಶಿಯಾಗಿಯೂ ಕೂಡ ತಮ್ಮ ವೃತ್ತಿಯ ಆರಂಭಿಕ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. 2001ರಲ್ಲಿ ರಾಜ್ಬಬ್ಬರ್ ಜೊತೆ ಖತ್ರೋಂ ಕೆ ಖಿಲಾಡಿ ಎಂಬ ಹಿಂದಿ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದರು ಪೂಜಾ ಗಾಂಧಿ ಅವರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರದೇ ಸಂಗೀತ ಸಂಯೋಜನೆ, ಮಿಲನ ಚಿತ್ರದ್ದು ಈ ಗೀತೆ. ಸೋನು ನಿಗಮ್ ಮತ್ತು ಸಂಗಡಿಗರು ಹಾಡಿದ್ದಾರೆ.

0: ಮಿಲನ ಚಿತ್ರ 2007 ತೆರೆಗೆ ಬಂತು. ಪುನೀತ್ ರಾಜ್ಕುಮಾರ್ ಅವರ ಜೊತೆ ಪೂಜಾ ಗಾಂಧಿ ಅವರು ಅಭಿನಯಿಸಿದ ಚಿತ್ರ ಇದು. ಪೂಜಾ ಗಾಂಧಿ ಅವರಿಗೆ 2006 ಮುಂಗಾರು ಮಳೆ ಚಿತ್ರದ ಯಶಸ್ಸು, ಮತ್ತು 2007 ಪುನೀತ್ ರಾಜ್ಕುಮಾರ್ ಅವರ ಜೊತೆ ಮಿಲನ ಚಿತ್ರದಲ್ಲಿ ಕಾಣಿಸಿಕೊಂಡು ಆ ಚಿತ್ರದ ಯಶಸ್ಸು, ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಮತ್ತೊಮ್ಮೆ ಕೃಷ್ಣ ಚಿತ್ರದಲ್ಲಿ 2008 ತೆರೆ ಮೇಲೆ ಕಾಣಿಸಿಕೊಂಡ್ರು. ಈ ಮೂರೂ ಚಿತ್ರಗಳು ಒಂದು ರೀತಿ ಹ್ಯಾಟ್ರಿಕ್ ಹೀರೋಯಿನ್ ಅನ್ನುವ ಪಟ್ಟವನ್ನು ಇವರಿಗೆ ನೀಡಿತು. ಯಾಕೆಂದರೆ ಈ ಮೂರು ಚಿತ್ರಗಳು 100 ಪೂರೈಸಿತ್ತು, 100 ದಿನಗಳು ತೆರೆ ಮೇಲೆ ರಾರಾಜಿಸಿದ್ವು. ಮುಂಗಾರು ಮಳೆ ಚಿತ್ರದ ಯಶಸ್ಸನ್ನಂತೂ ಹೇಳೋದೇ ಬೇಡ, ಸರಿಸುಮಾರು 800 ದಿನಗಳಿಗೂ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದು ರಾರಾಜಿಸಿತ್ತು. ಇನ್ನು ಅದೇ ರೀತಿ ಮಿಲನ ಮತ್ತು ಕೃಷ್ಣ ಚಿತ್ರಗಳು ಕೂಡ ಸತತ ಹಿಟ್ ಚಿತ್ರಗಳಾಗಿದ್ದವು. ತಮ್ಮ ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸನ್ನು ತಂದುಕೊಟ್ಟಿತು ಪೂಜಾ ಗಾಂಧಿ ಅವರಿಗೆ. ಇದು ಕೃಷ್ಣ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗುರು ಕಿರಣ್, ಸುಚಿತ್ರ, ಜನನಿ, ಹರಿಕೃಷ್ಣ ಇವರುಗಳು ಹಾಡಿದ್ದಾರೆ.
1: ಮನ ಮೋರೆ ಮೋರೆ

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪೂಜಾ ಗಾಂಧಿ ಅವರ ಅಭಿನಯದ ಮಿಲನ ಚಿತ್ರ ಮಲಯಾಳಂ ಭಾಷೆಯಲ್ಲಿ ಇಷ್ಟಂ ಎನಕ್ಕಿಷ್ಟಂ ಎಂದು ಡಬ್ ಮಾಡಲಾಗಿದೆ. ಮತ್ತೆ ಇವರ ಅನೇಕ ಚಿತ್ರಗಳು ಬಾಕ್ಸ್ ಆಫೀಸ್ ಹಿಟ್ ಆಗೋದ್ರಲ್ಲಿ ತುಂಬ ಹೆಸರುವಾಸಿಯಾಗಿದೆ. ಬಾಕ್ಸ್ ಆಫೀಸ್ ಹಿಟ್ ಆಗಿ ಅಜಯ್ ರಾವ್ ಅವರ ಜೊತೆ 2008 ಮತ್ತೊಂದು ಸೂಪರ್ ಹಿಟ್ ಚಿತ್ರದಲ್ಲಿ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ, ಅದೇ ತಾಜ್ ಮಹಲ್. ಇದು ಕರ್ನಾಟಕದ 2 ಕೇಂದ್ರಗಳಲ್ಲಿ 200 ಹೆಚ್ಚು ದಿನ ಪ್ರದರ್ಶನಗೊಂಡಿತ್ತು. ನಾಮನಿರ್ದೇಶನಗೊಂಡಿದ್ದರು ಪೂಜಾ ಗಾಂಧಿಯವರು ಈ ಚಿತ್ರದ ಅಭಿನಯಕ್ಕಾಗಿ. ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದರು. ಅಜಯ್ ರಾವ್ ಅವರ ಜೊತೆ ತಾಜ್ ಮಹಲ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಗೀತೆಯನ್ನ ಕೇಳೋಣ ಈಗ. ಶ್ರೇಯಾ ಘೋಷಾಲ್ ಹಾಡಿದ್ದಾರೆ, ಆರ್ ಚಂದ್ರು ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರ್ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆಯ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಬಹುಭಾಷಾ ನಟಿ ಮಳೆ ಹುಡುಕಿಯಂತಲೇ ಕನ್ನಡದಲ್ಲಿ ಪ್ರಸಿದ್ಧಿಯ ಪಡೆದಂತಹ ಪೂಜಾ ಗಾಂಧಿ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಇವತ್ತು ಅವರ ಜನ್ಮದಿನ. ದಂಡುಪಾಳ್ಯ ಚಿತ್ರದಲ್ಲಿ 2012 ತೆರೆಗೆ ಬಂದಂತಹ ದಂಡುಪಾಳ್ಯ ಚಿತ್ರದಲ್ಲಿ ಅತ್ಯುತ್ತಮ ನಟಿ ಅನ್ನುವ ಪ್ರಶಸ್ತಿಯನ್ನು ಖಾಸಗಿ ವಾಹಿನಿಯೊಂದು ಪೂಜಾ ಗಾಂಧಿ ಅವರಿಗೆ ನೀಡಿ ಗೌರವಿಸಿದೆ. ಇಷ್ಟೇ ಅಲ್ಲದೆ ಅತ್ಯುತ್ತಮ ನಟಿಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಗಾಗಿ ಈ ಒಂದು ಚಿತ್ರದ ಅಭಿನಯದಲ್ಲಿ ನಾಮನಿರ್ದೇಶನಗೊಂಡಿದ್ದರು ಪೂಜಾ ಗಾಂಧಿ ಅವರು ದಂಡುಪಾಳ್ಯ ಚಿತ್ರದಲ್ಲಿ. ಅದಾದ ಮೇಲೆ ದಂಡುಪಾಳ್ಯ 2 ಮತ್ತು 3 ಭಾಗ ಕೂಡ ಬಂತು, ತೆರೆಗೆ ಬಂತು. ಇದರಲ್ಲಿ ತೆಲುಗಿನಲ್ಲಿ ಇದೇ ಹೆಸರಿನಲ್ಲಿ ಡಬ್ಬಾದ ಚಿತ್ರಗಳು ದಂಡುಪಾಳ್ಯ 2

ಮತ್ತು ಮೂರನೇ ಸರಣಿ. ಇಷ್ಟೇ ಅಲ್ಲದೆ ಪೂಜಾ ಗಾಂಧಿ ಅವರು ಆಗಲೇ ಹೇಳಿದ ಹಾಗೆ ಹಿಂದಿ ಚಿತ್ರದ ಮೂಲಕ 2001 ತೆರೆಯ ಮೇಲೆ ನಟನೆಗೆ ಆರಂಭಿಸಿದರು. ಹಿಂದಿ ಚೊಚ್ಚಲ ಪ್ರವೇಶ ಹಿಂದಿ ಚಿತ್ರದ ಮೂಲಕ. ಅಷ್ಟೇ ಅಲ್ಲದೆ ಹಿಂದಿ, ಬಂಗಾಳಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಹಾಗೂ ತೆಲುಗುವಿನಲ್ಲೂ ಕೂಡ ಇವರು ತೆರೆ ಮೇಲೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅಭಿನೇತ್ರಿ ಎನ್ನುವ ಕನ್ನಡ ಚಲನಚಿತ್ರಕ್ಕೆ ನಿರ್ಮಾಪಕರಾಗಿ ಕೂಡ ಇವರು ಪಾದಾರ್ಪಣೆ ಮಾಡಿದ್ದಾರೆ. 2015 ಅಭಿನೇತ್ರಿ ಎನ್ನುವ ಚಿತ್ರ ತೆರೆಗೆ ಬಂತು. ಇನ್ನು ಇವರ ಅಭಿನಯದ ಗೋಕುಲ ಚಿತ್ರ 2009 ತೆರೆಗೆ ಬಂತು. ಪ್ರಕಾಶ್ ಅವರು ಬರೆದು ನಿರ್ದೇಶನ ಮಾಡಿದಂತಹ ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಮತ್ತು ಯಶ್ ಕೂಡ ಅಭಿನಯಿಸಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ಜೊತೆ ಅಭಿನಯಿಸಿರುವ ಒಂದು ಗೀತೆ ಈಗ ಗೋಕುಲ ಚಿತ್ರದ್ದು. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರುಗಳು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತವಿದೆ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆ ಗೀತೆ ಇದಾಗಿದೆ, ಗೋಕುಲ ಚಿತ್ರದ್ದು. ಕಾರ್ಯಕ್ರಮವನ್ನ ಕೇಳಿಸಿಕೊಳ್ತಾ ನಮ್ಮ ಅನೇಕ ಕೇಳುಗರು ಪೂಜಾ ಗಾಂಧಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದೀರಾ, ಧನ್ಯವಾದಗಳು. ಸ್ವರೂಪ್ ಲೋಕೇಶ್ ಹರೀಶ್ ಮಲ್ಲೇಶ್ವರದಿಂದ, ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ, ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದಿಂದ, ಹಾಗೆ ಉಮೇಶ್ ಸಿರಿಗೆರೆಯಿಂದ, ಮತ್ತೆ ಇವರು ಯಾರು ಹೆಸರನ್ನ ಕೊಟ್ಟಿಲ್ಲ, ಸಂದೇಶವನ್ನು ಕಳಿಸಿದ್ದಾರೆ 55985 ಇಂದ ಇವರ ಸಂಖ್ಯೆ ಕೊನೆಗೊಳ್ಳುತ್ತೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಪುಷ್ಪಶಾನುಭೋಗರ್ ಗದಗದಿಂದ, ಮತ್ತೆ ಬಿಂದುಮತಿ ಯಲಹಂಕದಿಂದ ಒಂದು ಸನ್ನಿವೇಶವನ್ನು, ತಮ್ಮ ಶಾಲಾ ದಿನಗಳಲ್ಲಿ ಪೂಜಾ ಗಾಂಧಿಯವರನ್ನು ನೋಡಿದಂತಹ ಸನ್ನಿವೇಶವನ್ನು ನೆನಪಿಸಿಕೊಂಡು ನಮಗೆ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು. ಭಾರತಿ ಕಾರ್ಯಕ್ರಮದ ಈ ಸಮಯದಲ್ಲಿ ನಟಿ ಪೂಜಾ ಗಾಂಧಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ವಿವಿಧ ಭಾರತಿ ಕೋರ್ತಾ ಇದೆ. ಹಾಗೆ ನಮ್ಮ ಪ್ರೀತಿಯ ವಿವಿಧ ಭಾರತೀಯ ಕೇಳುಗರ ವಿಶಸ್ ಕೂಡ ಅವರ ಜೊತೆಗಿದೆ. ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಅವರನ್ನು ಹುಡುಕಿಕೊಂಡು ಬರಲಿ ಅಂತ ಹಾರೈಸುತ್ತಾ ಜನ್ಮದಿನದ ಶುಭಾಶಯಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕರ್ನಾಟಕದ ಪ್ರಗತಿ ಮತ್ತು ವಾಸ್ತವಿಕ ಪರಿಣಾಮಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮುಂದಿನ 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಯೋಜನೆಯಡಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಸಚಿವರು ಸೂಚಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ತಂಡ ಪ್ರವಾಸ ಮಾಡುತ್ತಿದೆ. ಸರ್ಕಾರ ಘೋಷಿಸಿರುವ 2,500 ರೂಪಾಯಿ ಪರಿಹಾರ ರೈತರಿಗೆ ತಲುಪಿಲ್ಲ. ಜನರು ಗ್ರಾಮಗಳನ್ನು ತೊರೆದು ಗುಳೆ ಹೋಗುತ್ತಿದ್ದಾರೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕದೆ ರೈತರಿಗೆ ಕೊಡುವ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತಾಗಿದೆ. ಹಿಂಸಾಚಾರ ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರಿನ ವೆಂಕಾವಧೂತರ ದೇವಸ್ಥಾನದ ಆವರಣದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 5 ದಿನಗಳ ರಾಜ್ಯಪಾಲರ ಪುರಸ್ಕಾರ ಪರೀಕ್ಷಾ ಶಿಬಿರ ಮುಕ್ತಾಯಗೊಂಡಿದೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ 35 ಶಾಲೆಗಳ 365 ಮಕ್ಕಳು ಪಾಲ್ಗೊಂಡಿದ್ದರು. ತರಬೇತಿ ಜೊತೆಗೆ ಮೌಖಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸುವುದು, ದೈಹಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕವಾದ ಮನೋಸ್ಥೈರ್ಯ ತುಂಬಿ ಸ್ವಾವಲಂಬಿಗಳನ್ನಾಗಿ, ಉತ್ತಮ ಮತ್ತು ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುವುದು ಈ ಶಿಬಿರದ ಉದ್ದೇಶವಾಗಿತ್ತು. ಎನ್ಪಿಎಸ್ ದಿವಸ್ 2026 ಅಭಿಯಾನದ ಅಂಗವಾಗಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕಾಗಿ ಪಿಂಚಣಿ ಯೋಜನೆಯ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎನ್ಪಿಎಸ್ ಸಂಜಯ ಯಾತ್ರೆ ನಾಳೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ದೇಶಾದ್ಯಂತ ಪಿಂಚಣಿ ಜಾಗೃತಿ ಉದ್ದೇಶದಿಂದ ಹೊಸದಿಲ್ಲಿಯಲ್ಲಿ ಎನ್ಪಿಎಸ್ ಸಂಜಯ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ರಾಜ್ಯದಲ್ಲಿ ಈ ತಿಂಗಳ 15ನೇ ತಾರೀಖಿನವರೆಗೆ ವಿವಿಧ ನಗರಗಳು ಹಾಗೂ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಜಗನ್ನಾಥ್ ಹಲಮಡಿಗಿ ಹಾಗೂ ವೆಂಕಟೇಶ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಮಕ್ಕಳ ರಕ್ಷಣಾ ನೀತಿ ತಯಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ ಹಾಗೂ ಪೋಕ್ಸೋ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಸಮನ್ವಯತೆಯನ್ನು ಬಲಪಡಿಸಲು ಸದಸ್ಯರು ಒತ್ತು ನೀಡುವಂತೆ ನಿರ್ದೇಶಿಸಿದರು. ವಿಪಿ ಜಿರಾಮ್ಜಿಯಡಿ ಕೈಗೊಳ್ಳಬಹುದಾದ 375 ಬಗೆಯ ಕಾಮಗಾರಿಗಳ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲಿದೆ ಎಂದು ಇಲಾಖೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಾಮಾಜಿಕ ಬೆಂಬಲ ವ್ಯಕ್ತಪಡಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಬಿಯಾಂಡ್ ದಿಸ್ ಕಾರ್ಯಾಗಾರಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಡಿ ಮಹಾವರ್ಕರ್ ಚಾಲನೆ ನೀಡಿದರು. ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಒಂದೇ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇಶದ ರಾಷ್ಟೀಯ ಟೆಲಿಮೆಡಿಸಿನ್ ಸೇವೆ ಇ ಸಂಜೀವಿನಿ 50 ಕೋಟಿ ದೂರವಾಣಿ ಸಮಾಲೋಚನೆಗಳನ್ನು ದಾಟಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಈಗ ಆರಂಭವಾಗುತ್ತೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆತ್ಮೀಯ ಸ್ವಾಗತ.

ಕರೆಗೊಂದು ಹಾಡು ಕಾರ್ಯಕ್ರಮದ ಈ ಸಮಯದಲ್ಲಿ ನೀವು ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಅನ್ನೋ ಅಂತ ಹೇಳೋದಾದರೆ 2237079 ಅಥವಾ 2226392 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. 080 ಇದು ನಮ್ಮ ಬೆಂಗಳೂರಿನ STD ಕೋಡ್ ಸಂಖ್ಯೆ. ಮತ್ತೊಮ್ಮೆ ಫೋನ್ ಸಂಖ್ಯೆ ಹೇಳ್ತಾ ಇದ್ದೀನಿ, 2237079 ಅಥವಾ 2226392 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. 080 ಸೇರಿಸಿ ನೀವು ಕರೆ ಮಾಡಬೇಕು. STD ಕೋಡ್ ಸಂಖ್ಯೆ ಇದು. ಹಾಗೆ ನಮ್ಮ ಪ್ರೀತಿಯ ಕೇಳುಗರಲ್ಲಿ ಒಂದು ವಿನಂತಿ, ಹಳೆಯ ಮಧುರ ಗೀತೆಗಳ ಜೊತೆ ಜೊತೆಗೆ ಹೊಸ ಗೀತೆಗಳನ್ನು ಕೂಡ ನೀವು ರಿಕ್ವೆಸ್ಟ್ ಮಾಡಿಕೊಳ್ಳಬಹುದು. ಹಳೆಯ ಕೇಳುಗರು ಸ್ವಲ್ಪ ದಿನ ನಿಮ್ಮ ಕರೆಗಳಿಗೆ ವಿಶ್ರಾಂತಿಯನ್ನು ನೀಡಿ ನೀವು ಕರೆ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ ಹೊಸ ಕೇಳುಗರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೋಸ್ಕರ ಈ ದಿನವನ್ನು ನೀವು ಬಿಟ್ಕೊಟ್ರೆ ಅವರು ಕರೆ ಮಾಡಿ ಕರೆ ಮೂಲಕ ತಮ್ಮ ಇಷ್ಟದ ಗೀತೆಗಳನ್ನು ಕೇಳ್ಬೋದು. ಅನೇಕರು ಕೇಳ್ತಾ ಇರ್ತೀರಾ, ಗೀತೆಗಳನ್ನು ಆಲಿಸ್ತಾ ಇರ್ತೀರಾ, ವಿವಿಧ ಭಾರತೀಯ ಜೊತೆಗೆ ಸಂದೇಶಗಳನ್ನು ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾರ್ಯಕ್ರಮಗಳಿಗೆ ತಿಳಿಸ್ತಾ ಇರ್ತೀರಾ. ಹಾಗೆ ಕರೆ ಮಾಡಬೇಕು ಅಂತ ಅನೇಕರು ಟ್ರೈ ಮಾಡ್ತಾ ಇದ್ದೀವಿ ಅಂತ ಕೂಡ ಸಂದೇಶ ಕಳಿಸ್ತಾರೆ, ಸದಾ ಎಂಗೇಜ್ ಬರುತ್ತೆ ಅಂತ. ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹಳೆಯ ಕೇಳುಗರಲ್ಲಿ ವಿನಂತಿ. ಈಗ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರುಗಳು ಹಾಡಿರುವ ಒಂದು ಗೀತೆಯೊಂದಿಗೆ ಆರಂಭಿಸೋಣ. ಅಭಿನೇತ್ರಿ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಮತ್ತು ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ. ಇದೊಂದು ರಿಮಿಕ್ಸ್ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ,
1: ಹಲೋ,
0: ನಮಸ್ಕಾರ. ಯಾರು ಕರೆ ಮಾಡಿರೋದು?
1: ನಾಗೇಂದ್ರ ಮೇಡಮ್, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿಯಿಂದ ಚಿತ್ರದುರ್ಗ ಜಿಲ್ಲೆ ಮೇಡಮ್.
0: ಚಿತ್ರದುರ್ಗದಿಂದ ನಾಗೇಂದ್ರ ಅವರು, ಯಾವ ಗೀತೆಗೆ ಕರೆ ಮಾಡಿದಿರಾ?
1: ಸಿಂಹದ ಮರಿ ಚಿತ್ರದಿಂದ ಮೇಡಮ್. ನಾನಿಂದು ನಿಮ್ಮವನು ನಿಮಗಾಗಿ ಬಂದವನು.
0: ಹಾ, ಶಿವರಾಜ್ ಕುಮಾರ್ ಅವರ ಅಭಿನಯದ ಚಿತ್ರ.
1: ಹೌದು ಮೇಡಮ್.
0: ನೋಡಿದಿರಾ ಚಿತ್ರ?
1: ಹಾ ಮೇಡಮ್, ಒಂದು ಮೂರ್ನಾಲ್ಕು ಸರಿ ನೋಡಿದ್ದೀನಿ.
0: ಓಹೋಹೋ, ಅದಕ್ಕೆ ಈ ಗೀತೆ ತುಂಬಾ ನೆನಪಾಗ್ತಾ ಇದೆಯಾ?
1: ಹೌದಾ ಮೇಡಮ್, ಇದು ಬಹಳ ಚೆನ್ನಾಗೈತೆ. ಅದ್ರ ತಾಯಿ ಬಗ್ಗೆ ತುಂಬಾ ಚೆನ್ನಾಗೈತೆ. ಅವರು ಜನಸೇವೆಯನ್ನು ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್.
0: ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೇಳಿ ಗೀತೆಯನ್ನ.
1: ಥ್ಯಾಂಕ್ ಯು ಮೇಡಮ್.

0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆಗೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಿಂಹದ ಮರಿ ಚಿತ್ರದ ಗೀತೆ ಇದಾಗಿತ್ತು. ಇನ್ನು ನಮ್ಮ ಕೇಳುಗರೊಬ್ಬರು ಯಾರು, ಮಂಜುನಾಥ್ ಇಂದರ್ಗಿ, ಇವರು ದಯವಿಟ್ಟು ಸಂಖ್ಯೆಯನ್ನು ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಸಂಖ್ಯೆಯನ್ನು ತಿಳಿಸಿ ಅಂತ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಮನಿಸಿ, 2237 ಈ ಸಂಖ್ಯೆಗೆ ಕರೆ ಮಾಡಬಹುದು, ಅಥವಾ 2226 3927 2226 3927 2226 3927 ಈ ಸಂಖ್ಯೆಗಳಿಗೆ ಕರೆ ಮಾಡ್ಬೋದು. 080 ಸೇರಿಸಿ ಕರೆ ಮಾಡಬೇಕು. ಇದು ಎಸ್ ಟಿ ಡಿ ಕೋಡ್ ಸಂಖ್ಯೆ 080 ಬೆಂಗಳೂರಿನ ಎಸ್ ಟಿ ಡಿ ಕೋಡ್ ಸಂಖ್ಯೆ. ನೀವು ನಿಮ್ಮ ಸಂಖ್ಯೆಗೆ ಸೇರಿಸಿ ಕರೆ ಮಾಡಬೇಕು. ಈಗ ಕರೆಗೊಂದು ಹಾಡು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮತ್ತೊಬ್ರು ಲೈನ್ನಲ್ಲಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಯಾರು ಕರೆ ಮಾಡಿರೋದು? ಚೋಳರಪಾಳ್ಯ ಬೆಂಗಳೂರು ಇಲ್ಲಿಂದ ಕರೆ ಮಾಡಿದ್ದೀರಾ? ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ಆಕಸ್ಮಿಕದಿಂದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಚೋಳರಪಾಳ್ಯದಲ್ಲಿ ಮೆಟ್ಟಬೇಕು ಅಂತ ಹಾಡ್ಬೇಕಾಗಿತ್ತು.
0: ಅಂತ ಗೀತೆ ಯಾವ್ದು ಇಲ್ಲ, ಆಕಸ್ಮಿಕ ಚಿತ್ರದ್ದು ಅಂದಾಗ ಗೊತ್ತಾಯ್ತು ನಮಗೆ ಯಾವ ಗೀತೆ ಅಂತ. ಪ್ರಸಾರ ಮಾಡೋಣ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಚೋಳರಪಾಳ್ಯದ ಗೀತೆ ಯಾವ್ದು ಇಲ್ಲ, ಕನ್ನಡ ನಾಡಿನ ಗೀತೆ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ, ಕೇಳಿ ಆನಂದಿಸಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ರೋಹಿತ್ ಅವರು ದಾಸನಪುರದಿಂದ ಒಂದು ಗೀತೆಯನ್ನು ಕೇಳಿದರು. ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ರಾಜು ಅನಂತಸ್ವಾಮಿ ಅವರ ಜೊತೆ ಸಂಗೀತ ಕಟ್ಟಿ ಅವರು ಹಾಡಿರುವ ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಅಂತ. ಈ ಗೀತೆಗೆ ಗೋಪಾಲಕೃಷ್ಣ ಅಡಿಗರ ರಚನೆ ಇದೆ. ಆ ರಚನೆಗೆ ಸಂಗೀತ ಸಂಯೋಜನೆ ಮನೋಮೂರ್ತಿ ಅವರದು. ಕವಿ ಗೋಪಾಲಕೃಷ್ಣ ಅಡಿಗರ ರಚನೆಯನ್ನು ಚಿತ್ರಸಂಗೀತಕ್ಕೆ ಮನೋಮೂರ್ತಿ ಅವರು ಅಳವಡಿಸಿದ್ದಾರೆ. ಕೇಳೋಣ ಈ ಗೀತೆಯನ್ನು. ಸಂಗೀತ ಕಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ಈ ಗೀತೆಯನ್ನು ಕೋರ್ಕೊಳ್ತಾ ಇದ್ದೀನಿ ಅಂತ ನಮ್ಮ ಕೇಳುಗರು ಹೇಳಿದರು. ಖಂಡಿತ ನಾವು ಅವ್ರ ಜೊತೆ ಎಂಜಾಯ್ ಮಾಡೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲ ಧಾರೆಯಾಗಿ ಭುವಿಯ ಸುರಿದ ಜೀವದ ಹೊಳೆ.
7: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ. ಓ, ಇವರ ಸಂಪರ್ಕ ಕಡಿದು ಹೋಗಿದೆ. ಇವರು ಪ್ರೇಮದ ಕಾಣಿಕೆ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಅವರ ಹೆಸರು ಕೂಡ ಹೇಳೋದಕ್ಕೂ ಮುಂಚೆ ಕರೆ ಕಟ್ ಆಗಿದೆ. ಈಗ ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ಹಲೋ,
1: ನಮಸ್ತೆ ಮೇಡಮ್.
0: ಹಲೋ
1: ಮೇಡಮ್,
0: ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡ್ತಾ ಇರೋದು?
1: ಮೇಡಮ್, ಮೈಸೂರಿಂದ ಶಿವಣ್ಣ ಅಂತ. ಮೇಡಮ್,
0: ಮೈಸೂರಿಂದ
1: ಶಿವಣ್ಣ. ಮೇಡಮ್
0: ಶಿವಣ್ಣ, ಮೈಸೂರಿನ ಯಾವ ಭಾಗದಿಂದ ಕರೆ ಮಾಡಿದಿರಾ?
1: ನಾವು ಎನ್ಆರ್ ಮೊಹಲ್ಲಾ, ನರಸಿಂಹರಾಜ ಮೊಹಲ್ಲಾ ಮೇಡಮ್.
0: ಹಾ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ನಮ್ಗೆ ಲಾಕ್ ಅಪ್ ಡೆತ್ ಚಿತ್ರದಿಂದ ಮೇಡಮ್.
0: ಲಾಕ್ ಅಪ್ ಡೆತ್, ಯಾವ ಗೀತೆ ಬೇಕು?
1: ಜನುಮ ನಮಗಿರುವುದೊಂದೇ ಜನುಮ ಅಂತ ಒಂದು ಹಾಡಿದೆ ಮೇಡಮ್.
0: ನೋಡಿದಿರ ಸಿನಿಮಾ?
1: ಹಾ, ನೋಡಿದೀನಿ ಮೇಡಮ್.
0: ಯಾಕೆ ಅದೇ ಗೀತೆ ಬೇಕು ಅನ್ಸಿದೆ ಇವತ್ತು?
1: ಚೆನ್ನಾಗಿದೆ ಮೇಡಮ್, ತುಂಬಾ ದಿನ ಆಯ್ತು ಅದು ಕೇಳಿ.
0: ಹೌದಾ, ಓಕೆ. ಮೈಸೂರಿಂದ ಕರೆ ಮಾಡಿದ್ದೀರಾ? ಇಲ್ಲ ಅನ್ನಕ್ಕಾಗಲ್ಲ, ಖಂಡಿತ ಪ್ರಸಾರ ಮಾಡೋಣ, ಕೇಳಿ ಆನಂದಿಸಿ ಗೀತೆಯನ್ನ.
1: ಓಕೆ.
0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಲಾಕ್ ಅಪ್ ಡೆತ್ ಚಿತ್ರದ ಗೀತೆ ಇದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ನಾವು ಹೊಸದುರ್ಗದಿಂದ ವರದರಾಜ್ ಅಂತ ಮೇಡಮ್ ಮಾತಾಡೋದು.
0: ವರದರಾಜ್ ಅವರು ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ನಮ್ಗೆ ಒಂದು ಹೊಸ ಮೂವಿ ಕೇಳಿದ್ವಿ, ಅದು ಇರ್ಲಿಲ್ಲ. ಒಂದು ಇಲ್ಲ ಅಂದ್ರೆ ಆಕಾಶ್ ಮೂವಿಯಿಂದ ಒಂದು ಆಹಾ ಅಂತ ಆಕ್ಷನ್ ಇದೆಯಲ್ಲ, ಅದೊಂದು
0: ಏನ್ ಮಾಡ್ಕೊಂಡಿದ್ದೀರಾ? ಹೊಸದುರ್ಗದ ನಾವು ಕುಮಾರ, ನಿಮ್ಮ ಹೆಸರೇನು?
1: ವರದರಾಜ್.
0: ವರದರಾಜ್ ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ನಮ್ಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಕೂಡ ನಾವು, ಹಾಗಾಗಿ ನಮಗೆ ಒಂದು ಹಾಡ್ಬೇಕಿತ್ತು ಮೇಡಮ್.
0: ಸರಿ, ನೀವು ವೃತ್ತಿಯಲ್ಲಿ ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ವೃತ್ತಿಯಲ್ಲಿ ರೈತ ಮೇಡಮ್.
0: ಸೊ ಹಾಗಾದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ನ್ಯೂಸ್ ಆನ್ ಏರ್ ಆಪ್ ಮೂಲಕ ನೀವು ಮೊಬೈಲ್ ನಲ್ಲಿ ಕೇಳಿಸ್ಕೋಬಹುದು ಕಾರ್ಯಕ್ರಮ.
1: ಹೌದು ಮೇಡಮ್, ನಾವು ಬಹಳ ಕೇಳಿಸ್ಕೊಂಡು.
0: ಯಾವ್ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ
1: ಮೇಡಮ್? ನಿಮ್ದು ಆಕ್ಚುಲಿ ನಿಮ್ದು ಬಹಳ ಇಷ್ಟ ಆಗುತ್ತೆ.

0: ಒಂದು ಕರೆಗೊಂದು
1: ಕಾರ್ಯಕ್ರಮಗಳ ಹೆಸರುಗಳನ್ನ ಹೇಳಿ. ಪ್ರತಿದಿನ ಕೇಳ್ತಾ ಇರ್ತೀರಾ ಅಲ್ವಾ?
0: ಹೌದು ಮೇಡಮ್. ನಿಮ್ದೊಂದು
1: ಸಂಜೆ ಕಾರ್ಯಕ್ರಮಗಳಲ್ಲಿ ಯಾವ್ಯಾವ್ದು ಇಷ್ಟ ಆಗುತ್ತೆ, ಮಧ್ಯಾಹ್ನದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ?
0: ನಮ್ಗೇನಿದೆ ಸಾಂಗ್ಗಳು ಯಾವ್ದಾದ್ರು ಬಂದ್ರೆ ಕೇಳ್ತೀವಿ ಮೇಡಮ್. ಈಗ ನಿಮ್ದೊಂದು ಕರೆಗೊಂದು ಹಾಡಿದೆ,
1: ಕರೆಗೊಂದು ಹಾಡು ಕಾರ್ಯಕ್ರಮ ನಿಮ್ಮ ಮತ್ತೆ ಸಂಜೆಯಲ್ಲೂ ಕೂಡ ನಿಮ್ಮ ಸಂದೇಶ
0: ಬರ್ತಾ
1: ಎಂಜಾಯ್ ಮಾಡ್ತೀರಾ? ಕೇಳಿ, ಗೀತೆಯನ್ನ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಇನ್ನು ಮುಂದೆ ಯಾರಿದ್ದಾರೆ ಲೈನ್ ನಲ್ಲಿ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ಮೂರ್ತಿ ಅವರು ಮೇಡಮ್, ವಿಸಂಗಣ್ಣಿಂದ.
0: ಮೂರ್ತಿ ಅವರು ಯಾವ ಗೀತೆಗೆ ಕರೆ ಮಾಡಿದಿರಾ?
1: ಮೂರ್ತಿ ಮಂಗಮ್ಮ ಅವರು.
0: ಹಾ, ಹೇಳಿ ಹೇಳಿ, ಯಾವ ಗೀತೆಗೆ ಕರೆ ಮಾಡಿದಿರಾ?
1: ಮೇಡಮ್, ಬಂಗಾರದ ಮನುಷ್ಯ ಅಂತ.
0: ಹ್ಮ್,
1: ಆಹಾ ಮೈಸೂರು ಮಲ್ಲಿಗೆ.
0: ಹ್ಮ್, ಚಂದದ ಗೀತೆಗಾಗಿ ಕೋರಿಕೆಯನ್ನ ಸಲ್ಲಿಸಿದ್ದೀರಾ, ಅದೇನು ಈ ಗೀತೆ?
1: ಅದು ಯಾಕಂದ್ರೆ ಇವತ್ತು ಖ್ಯಾತ ಕಾದಂಬರಿಕಾರ ಟಿ ಕೆ ರಾಮರಾಮ್ ಅವರ ಜನ್ಮದಿನ.
0: ಹಾ,
1: ಸಿನಿಮಾ ಕಾದಂಬರಿಕಾರರವರು
0: ನೆನಪಾಯ್ತಾ? ಅವರ
1: ಅವತ್ತು ಇವತ್ತು ದಿನಪತ್ರಿಕೆ ತಿರುಗಿಸ್ತಾ ಇದ್ರೆ ಅದರಲ್ಲಿ ಅವ್ರದ್ದು ಬಂತು.
0: ಸರಿ ಸರಿ,
1: ಇವತ್ತು ಅವ್ರ ಜನ್ಮದಿನ ಅಂತ.
0: ಮಾಹಿತಿಗಾಗಿ ಧನ್ಯವಾದಗಳು.
1: ಎಂತ ಅದ್ಭುತ ಸಿನಿಮಾ ಅದು, ರಾಮರಾವ್ ಅಂತ. ನಾವು ಎಲ್ಲ ಬಂಗಾರದ ಮನುಷ್ಯ ನೋಡಿರ್ತೀವಿ, ಆದ್ರೂ ಆ ಕಾದಂಬರಿಕಾರ ಮರ್ತೋಗಿರ್ತೀವಿ.
0: ಹೌದು ಹೌದು, ನೆನ್ಪಿಸ್ಕೋಬೇಕು ಅವ್ರನ್ನ. ಹೌದು ಖಂಡಿತ, ಹೌದು.
1: ಅದಕ್ಕೆ ಈಗ ಪೇಪರ್ ತಿರುಗಿಸ್ತಾ ಇದ್ದೆ, ನೆನಪಾಯ್ತು.
0: ಹೌದು, ಈಗ ಅವರ ಕಾದಂಬರಿಗಳು ಬೇರೆ ಯಾವ್ಯಾವ್ದು ಓದಿದ್ದೀರಾ?
1: ಇಲ್ಲ ಮೇಡಮ್, ನಾನು ನೆನಪು ಬರ್ತಾ ಇಲ್ಲ. ನಾನು ಎಚ್ ಕೆ ಅನಂತರಾಮ್ ಅವ್ರದ್ದು ಅಂತ ಸಿನಿಮಾದ ಓದಿದ್ದೀನಿ, ಹಾಗೆ ಒಂದು ಓದಿರೋ ಒಂದ್ ಇದು. ಅವಾಗ ಇವ್ರದ್ದು ಯಾವ್ದು ಅಂತ ಗೊತ್ತಾಗ್ಲಿಲ್ಲ.
0: ಈ ಕಾದಂಬರಿಕಾರರದು ಈ ಒಂದು ಚಿತ್ರ ತೆರೆಗೆ ಬಂದ ಮೇಲೆ ನೀವು ಓದಿದ್ದೀರಾ ಅವ್ರ ಕಾದಂಬರಿನ?
1: ಇಲ್ಲ ಮೇಡಮ್, ಅಷ್ಟೊಂದು ಇಲ್ಲ, ನಾನು ಓದಿಲ್ಲ.
0: ಈ ಬಾರಿ ಓದ್ತೀರಾ ಅಂತ?
1: ಸಿನಿಮಾ ಬಂದಾಗ ಅದನ್ನ ಹೋಗಿ ಹುಡುಕ್ತೀನಿ ಇದರಲ್ಲಿ, ಲೈಬ್ರರಿಯಲ್ಲಿ ಹೋಗಿ. ಈಗ ಅವಾಗ ಅನಂತ್ ನಾಗ್ ಸಿನಿಮಾಗಳು ಆಗ್ಲಿ, ಈಗ ಬಾಳದು ಸಿನಿಮಾ ಆಗ್ಲಿ, ಸಾಯಿ ಸುತ್ತೆ ಅವ್ರದ್ದು, ಭಾರತಿ ಸುತ್ತ, ಅದು ಎಲ್ಲ ಬರ್ತಾ ಇದ್ವಲ್ಲ, ಈಗ ಅಂದ್ಬಿಟ್ಟು ಹೋಗಿ ಹುಡುಕ್ತೀನಿ, ಮತ್ತೆ ಹುಡುಕ್ತೀನಿ ಆ ಸ್ಟೋರಿನ ಹೆಂಗಿರುತ್ತೆ, ಸಿನಿಮಾ ತೆಗ್ದಿದ್ದಾರಲ್ಲ ಇದು ಹೆಂಗಿರುತ್ತೆ ಅಂತ ನೋಡಿದಾಗ.
0: ಓದಿದ್ರೆ ಹೇಗಿರುತ್ತೆ ಕಾದಂಬರಿ, ಏನ್ ಹೇಳುತ್ತೆ ಅಂತ?
1: ಅದರಲ್ಲಿ ಓದಿದ್ರೆ ಅಂದ್ರೆ ನಮ್ಗೆ ಪಾತ್ರಗಳ ನೆನಪು ಬರಲ್ಲ. ಈ ಸಿನಿಮಾ ನೋಡಿ ಹೋದ್ಮೇಲೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾವ, ಇದು ಇದು ಈ ಪಾತ್ರನ ಹೀಗೆ ಅಂತ.
0: ಹಾಗೆ ಸರಿ ಸರಿ, ತುಂಬಾ ಸಂತೋಷ. ನೀವು ಈ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದು ಕೇಳಿ ನಿಮ್ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧರಿಸಿದ ಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಪಿ ಸುಶೀಲಾ ಮತ್ತು ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜಿ ಕೆ ವೆಂಕಟೇಶ್ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರ್ ಕರೆ ಮಾಡಿರೋದು?
1: ನಾವು ಬೆಳ್ತಂಗಡಿ ತಾಲೂಕು ರೆಕ್ಕೆ ಗ್ರಾಮ, ನಮ್ದು ನಾಳಾಳು ಮನೆಯಿಂದ.
0: ನಿಮ್ಮ ಹೆಸರು ಹೇಳಿ ಮೊದಲು.
1: ನಮ್ಮ ದಿನೇಶ್ ಅಂತ. ದಿನೇಶ್,
0: ದಿನೇಶ್ ಅವರು ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ನಮಗೆ ತಾಯವ್ವ ಸಿನಿಮಾದಿಂದ.
0: ತಾಯವ್ವ, ಓಕೆ.
1: ಹೌದು, ಅದರಿಂದ ಪ್ರೇಮಿಗಳಿ ಪ್ರೇಮಿಗಳೇ ಅಂತ ರಮೇಶ್ ಚಂದ್ರ ಹಾಡಿದ್ದಾರೆ.
0: ಹಾ
1: ಹೌದು, ಆಡ್ಬೇಕು ಮೇಡಮ್.
0: ನೋಡಿದಿರಾ ಸಿನಿಮಾ?
1: ಇಲ್ಲ, ನಾವು ನೋಡ್ಲಿಲ್ಲ. ಆದ್ರೆ ನಮ್ಮ ರಮೇಶ್ ಚಂದ್ರ ಮತ್ತೆ ಅಜಯ್ ವಾರಿಯರ್ ಮಧು ಬಾಲಕೃಷ್ಣ ಅವರ ಸ್ವರ ಒಂದೇ ರೀತಿ ಇದೆ, ಅದರಿಂದ ನಂಗೆ ತುಂಬಾ ಇಷ್ಟ ಮೇಡಮ್.
0: ಇಷ್ಟ, ಓಕೆ.
1: ಹೌದು,
0: ಹಾಗಾಗಿ ಆ ಗೀತೆಯನ್ನ ಕೇಳ್ಬೇಕು.
1: ಹೌದು ಮೇಡಮ್.
0: ಬೆಳ್ತಂಗಡಿಯಲ್ಲಿ ಇದ್ದೀರಾ ನೀವು?
1: ಹೌದು ಹೌದು ಮೇಡಮ್.
0: ತುಂಬಾ ಮಳೆನಾ ಅಲ್ಲಿ?
1: ಮಳೆ ನಿನ್ನೆ ಸಂಜೆ ಸ್ವಲ್ಪ ಸ್ವಲ್ಪ ಬಂತು ಮೇಡಮ್, ಮೂರು ದಿವಸ ಆಯ್ತು. ಹೌದು,
0: ಹಾಗೆ ಅಲ್ಲಿ ಹೇಗೆ ಕೇಳ್ತೀರಾ? ನ್ಯೂಸ್ ಆನ್ ಏರ್
1: ಮೊಬೈಲ್ ಆಪ್ ಅಲ್ಲಿ,
0: ಮೊಬೈಲ್ ಆಪ್ ಅಲ್ಲಿ ಕೇಳ್ತೀರಾ?
1: ಹೌದು, ಮತ್ತು ಮಡಿಕೇರಿ ಆಸನ ಕಾರವಾರ ಎಲ್ಲ ಕಾರ್ಯಕ್ರಮ ಆಕಾಶವಾಣಿ ಕೇಳ್ತೇವೆ ಮೇಡಮ್.
0: ಏನ ಕೆಲಸ ಮಾಡ್ಕೊಂಡಿದ್ದೀರಾ ನೀವು ದಿನೇಶ್?
1: ನಾವು ಇಲ್ಲಿ ಕೃಷಿ ಮೇಡಮ್, ಮಡಿಕೆ ಸುಳಿದು.
0: ಓಹೋ, ಕೃಷಿ ಮಾಡ್ಕೊಂಡಿದ್ದೀರಾ. ಸೋ ಹಾಗಾಗಿ ನಿಮ್ ಕೆಲಸದ ಜೊತೆ ಜೊತೆ ನಮ್ಮ ವಿವಿಧ ಭಾರತಿನೂ ಕೇಳ್ತಾ ಇರಬಹುದು.
1: ಹೌದೌದು, ನಿಮ್ದು ಕರೆಗೊಂದು ಹಾಡು ಮಾತ್ರ ನಾವು ಕೇಳ್ತಾ ಇರ್ತೀವಿ. ಕೆಲಸದ ಒತ್ತಡದಿಂದ
0: ಬೇರೆ ಯಾವ್ದು ಕಾರ್ಯಕ್ರಮಗಳು ಕೇಳೋದಿಲ್ವಾ?
1: ಇಲ್ಲ, ಬೆಳಿಗ್ಗೆದು ಇವತ್ತೊಂದು ಏನೋ ಭಕ್ತಿ ಇತೆ ಬಂತಲ್ಲ ಮೇಡಮ್ ಭಾರತಿಯಲ್ಲಿ, ಅದೆಲ್ಲ ಕೇಳ್ತಿದ್ವಿ.
0: ಅದೋಪಾಸನೆ.
1: ಹೌದೌದು,
0: ದಿನ ವಿಶೇಷ ಮತ್ತೆ ಸಂಜೆಯ 4-5 ಗಂಟೆಯ ಪರಿಮಳ
1: ಕಾರ್ಯಕ್ರಮ ಬರ್ತದಲ್ಲ, ಅದೆಲ್ಲ ಕೇಳ್ತೀವಿ.
0: ಮಾಹಿತಿ ಪೂರ್ಣವಾಗಿರುತ್ತೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ.
1: ಆಯ್ತು ಮೇಡಮ್,
0: ಈಗ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆಯ ಗೀತೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇದು ತಾಯವ್ವ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ. ರಮೇಶ್ ಚಂದ್ರ ಗೀತೆಗೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಕೋಟ್ಯಾಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ತಮಗೆ ಆದರ್ಶ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಬರ ಪರಿಶೀಲನೆ ನಡೆಸಲಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಪ್ರಮುಖ ಆರೋಪಿಗಳಾದ ಶಿವಶಂಕರಪ್ಪ ಹಾಗೂ ಸದಸ್ಯ ಗೀತಾ ಅವರನ್ನು ಮಧ್ಯಾಹ್ನದ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಜಾರಿ ನಿರ್ದೇಶನಾಲಯಕ್ಕೆ ಬೆಂಗಳೂರಿನ 4ನೇ ಸಿಸಿಎಚ್ ನ್ಯಾಯಾಲಯ ಸೂಚನೆ ನೀಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮೊಜಾಂಬಿಕ್ ಸಾರಿಗೆ ಮತ್ತು ಸರಕು ಸಾಗಣೆ ಸಚಿವ ಝಾಅವು ಜೋರ್ಜ್ ಮೊಟ್ಲಾಂಬೆ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಮುಂಬರುವ ನ್ಯೂಜಿಲೆಂಡ್ ವಿರುದ್ದದ ಸರಣಿಗಾಗಿ ಭಾರತ ಎ ತಂಡವನ್ನು ಪ್ರಕಟಿಸಲಾಗಿದೆ. ತಂಡದಲ್ಲಿ ಭಾರತ ಟೆಸ್ಟ್ ತಂಡದ ಸ್ಟಾರ್ ಆಟಗಾರರಾದ ಕೆಎಲ್ ರಾಹುಲ್, ಯಶಸ್ವಿ ಜೈಸ್ವಾಲ್, ದೇವದತ್ ಪಡಿಕಲ್, ವಾಷಿಂಗ್ಟನ್ ಸುಂದರ್ ಹಾಗೂ ಸಾಯಿ ಸುದರ್ಶನ್ ಸ್ಥಾನ ಪಡೆದಿದ್ದಾರೆ. ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಾಂಧನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿರುವ ಒಂದು ಗೀತೆ ಮೂಡಿ ಬರ್ತಾ ಇದೆ. ರಿಂಗ್ ರೋಡ್ ಚಿತ್ರಕ್ಕಾಗಿ ರೇಖಾರಾಣಿ ಅವರು ಬರೆದಿರುವ ಗೀತೆಗೆ ವಾಣಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

0: ನಮ್ಮ ಕೇಳುಗರು ಅನೇಕರು ಸಂದೇಶಗಳನ್ನು ಕಳಿಸಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಕರೆ ಮಾಡ್ತಾನೇ ಇದ್ದೀವಿ, ಆದರೆ ಲೈನ್ ಸಿಗ್ತಿಲ್ಲ, ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಬೆಳಗಾವಿಯಿಂದ ಅವರು 2237077888 ಈ ಸಂಖ್ಯೆಗೆ ಕರೆ ಮಾಡಿದ್ದಾರೆ. ನಾವು ಹೇಳಿದ ಸಂಖ್ಯೆ 2237077999 ಈ ಸಂಖ್ಯೆಗೆ ಕರೆ ಮಾಡಿ ಅಂತ, ಮತ್ತೊಂದು ಸಂಖ್ಯೆ 2226392927 ಈ ಸಂಖ್ಯೆಗಳಿಗೆ ಕರೆ ಮಾಡಿ 080 ಇದು ನಮ್ಮ ಎಸ್ ಟಿ ಡಿ ಕೋಡ್ ಸಂಖ್ಯೆ, ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿತ್ತು. ನಾಳೆ ದಿನ ಇದೇ ಸಂಖ್ಯೆಗಳಿಗೆ ನೀವು ಖಂಡಿತ ಪ್ರಯತ್ನ ಮಾಡಿ. ಮಹೇಶ್ ಅವರೇ, ಬೆಳಗಾವಿಯಿಂದ ನೀವು ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಇನ್ನು ಸಾವಿತ್ರಿ ಅವರು ಭಾಗ್ಯವಂತರು ಚಿತ್ರದ ಗೀತೆಯನ್ನು ಕೇಳಿದರು. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಹಾಡುಗಳು ಚೆನ್ನಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ನಾಗೇಂದ್ರ ಅವರು, ಬೆಂಗಳೂರಿನಿಂದ ಹಿತೇಂದ್ರ ದಾಸ್ ಅಸ್ಸಾಂನಿಂದ ಸಂದೇಶ ಕಳಿಸಿ ಹಾಡುಗಳನ್ನು ಎಂಜಾಯ್ ಮಾಡಿದ್ವಿ ಅಂತ ಇದ್ದಾರೆ. ಇದೇ ರೀತಿ ಜೊತೆಯಾಗಿರಿ ಆಕಾಶವಾಣಿಯ ಜೊತೆಯಾಗಿರಿ, ವಿವಿಧ ಭಾರತಿಗೆ ಕಿವಿಯಾಗಿರಿ, ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಸಮಯ 1:10 ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿ, ನಂತರ 1:20 ಪದಬಂಧ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳೋದಕ್ಕೆ ತಯಾರಾಗಿರಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. ಮೂರೂವರೆ ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡಾ 5.5% ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ವಾರ್ತೆಗಳ ವಿವರ. ಜನರ ವಿಶ್ವಾಸ ಮತ್ತು ಕೋಟ್ಯಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ 140 ಕೋಟಿ ಜನರಿಗಾಗಿ ಹಾಗೂ ಜನರ ಸೇವೆಯನ್ನು ಸಮರ್ಪಣೆಯಿಂದ ಮುಂದುವರಿಸಲು ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕಳೆದ 25 ವರ್ಷಗಳಲ್ಲಿ

0: 140 ಕೋಟಿ ಭಾರತೀಯರ ಜೀವನದಲ್ಲಿ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಮೂಡಿಸಲು ಶ್ರಮಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಹೆಚ್ಚಿಸುವಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಉಜ್ವಲ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಿಂದ ಅಭಿನಂದನಾ ಸಂದೇಶಗಳು ಹರಿದು ಬರುತ್ತಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಡೆ ವೀವರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ತಮ್ಮ ಭಾರತ ಭೇಟಿಯ ಬಳಿಕ ಉಭಯ ರಾಷ್ಟಗಳ ನಡುವಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. 25 ವರ್ಷಗಳ ಸಾರ್ವಜನಿಕ ಸೇವೆಯ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಸಂದರ್ಭವನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ವಿಕಸಿತ ಭಾರತ ಸಂಕಲ್ಪ ಸಭಾ ಸೇವಾ ಜ್ಯೋತಿ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಡಿ ಸಂವಿಧಾನದ 370ನೇ ವಿಧಿ ರದ್ದತಿ, ನಕ್ಸಲ್ವಾದದ ನಿರ್ಮೂಲನೆ ಮತ್ತು ಭಾರತದ ಮೂಲ ಸೌಕರ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿಯವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಮಿತ್ರಪಕ್ಷಗಳ ಹಾಗೂ ಪಾಲುದಾರರೊಂದಿಗೆ ವಿಶ್ವಾಸ, ಪರಸ್ಪರ ಗೌರವದ ಆಧಾರದ ಮೇಲೆ ಬಾಂಧವ್ಯ ಬೆಳೆಸುವ ಪ್ರಧಾನಿ ಪಾಲುದಾರಿಕೆಯಲ್ಲಿ ಅಗತ್ಯವಿರುವ ಸ್ವಾತಂತ್ರ್ಯ ನೀಡುತ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಶೇಕಡ 0.25 ಹೆಚ್ಚಿಸಿ ಶೇಕಡ 5.5 ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಇದರೊಂದಿಗೆ ಸ್ಥಾಯಿ ಠೇವಣಿ ಸೌಲಭ್ಯ ದರವನ್ನು ಶೇಕಡ 5.25 ಹಾಗೂ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ದರವನ್ನು ಶೇಕಡ 5.75 ಪರಿಷ್ಕರಿಸಲಾಗಿದೆ. ಜಾಗತಿಕ ಹಣದುಬ್ಬರ ತೀವ್ರವಾಗಿ ಏರಿಕೆಯಾಗುವ ನಿರೀಕ್ಷೆ ಇದ್ದು, ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ಬಿಗಿಗೊಳಿಸುವ ಸಾಧ್ಯತೆ ಇದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿರುವುದು ಸೇರಿದಂತೆ ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡದ ನಡುವೆ ರೆಪೋ ದರ ಏರಿಕೆಯಾಗಿದೆ. 2023 ಫೆಬ್ರವರಿಯ ಬಳಿಕ ಇದೇ ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಹೆಚ್ಚಿಸಿದೆ. ಆಗಸ್ಟ್ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ ಶೇಕಡ 4.82 ಏರಿಕೆಯಾಗಿದ್ದು, ಜುಲೈನಲ್ಲಿ ಇದು ಶೇಕಡ 4.45. ಹಣದುಬ್ಬರದ ಒತ್ತಡ ಮುಂದುವರೆದರೆ ಮುಂಬರುವ ಹಣಕಾಸು ನೀತಿ ಸಭೆಗಳಲ್ಲೂ ಬಡ್ಡಿದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತದ ಕ್ರಮ ಹಾಗೂ ಜಮ್ಮು ಕಾಶ್ಮೀರದ ಕುರಿತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಒಐಸಿ ಹೇಳಿಕೆಗಳನ್ನು ಭಾರತ ತಿರಸ್ಕರಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 6ನೇ ಸಮಿತಿ ಸಭೆಯಲ್ಲಿ ಮಾತನಾಡಿದ ಲೋಕಸಭಾ ಸಂಸದ ಬಿಪ್ಲಾಬ್ ಕುಮಾರ್ ದೇವ್, ಈ ಹೇಳಿಕೆಗಳನ್ನು ನೀಡುವವರಿಗೆ ಸಂತ್ರಸ್ತರು ಮತ್ತು ಅಪರಾಧಿಗಳ ನಡುವೆ ವ್ಯತ್ಯಾಸ ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಟೀಕಿಸಿದ್ದಾರೆ. ಇದೇ ವೇಳೆ ಸಂಸದರು ಪಾಕಿಸ್ತಾನದಿಂದ ಹೊರಹೊಮ್ಮುವ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ತನ್ನ ನಾಗರಿಕರನ್ನು ರಕ್ಷಿಸುವ ಹಕ್ಕು ಭಾರತಕ್ಕಿದೆ ಎಂದು ಪ್ರತಿಪಾದಿಸಿದ್ದಾರೆ. ಭಾರತಕ್ಕಾಗಿರುವ ಅನುಭವವೇ ಭಯೋತ್ಪಾದನೆ ಒಂದು ನಿರಂತರ ಬೆದರಿಕೆಯಾಗಿದೆ ಎಂಬುದನ್ನು ಸಾರುತ್ತದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ

ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲಾ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂ ಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಹೇಳಿದ್ದಾರೆ. ಆಫ್ರಿಕಾದಲ್ಲಿರುವ ಘಾನಾದ ವಿದೇಶಾಂಗ ಸೇವಾ ಸಂಸ್ಥೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿತಾಸಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ರಾಜತಾಂತ್ರಿಕತೆ ಸ್ಪರ್ಧೆಯನ್ನು ಸಂಘರ್ಷವನ್ನಾಗಿಸಲು ಬಿಡದೆ ಅದನ್ನು ನಿರ್ವಹಿಸಬೇಕು ಮತ್ತು ಸಹಕಾರವನ್ನು ಉತ್ತೇಜಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಸ್ಮೃತಿ ಮಂದಾನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ, ಏಕದಿನ ಹಾಗೂ ಟಿ20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು 3 ಮಾದರಿಗಳ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಂದಾನಾ ಅವರ ನೇಮಕವಾಗಿದೆ. ಈ ನಡುವೆ ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಂದಾನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಅವರನ್ನು ಉಪನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ. ನಿಕಿ ಪ್ರಸಾದ್ ಮತ್ತು ಜಿಂತಿಮಣಿ ಕಲಿತಾ ಅವರು ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡ 5.5ಕ್ಕೆ ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 1:22:10 ಪದಬಂಧ. ಈ ದಿನದ ವಿಶೇಷ ಬುಧವಾರದ ಪದಬಂಧ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಬೇಗ ಶುರು ಮಾಡಿಬಿಡೋಣ, ಯಾಕೆಂದರೆ ಹೆಚ್ಚು ಸಮಯ ನಮ್ಮ ಕಡೆಗೆ ಇಲ್ಲ. ಎರಡು ಸುಳಿವುಗಳನ್ನು ಕೊಡ್ತೀನಿ. ಆ ಎರಡೂ ಸುಳಿವುಗಳಿಗೆ ಎರಡೆರಡು ಅಕ್ಷರದ ಪದಗಳಿದೆ ಅಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ. ಎರಡು ಹಾಡುಗಳ ಸಮಯ ನಿಮ್ಮ ಕಡೆಗಿರುತ್ತೆ. ಬೇಗ ಶುರು ಮಾಡೋಣ. ಮೊದಲನೆಯ ಸುಳಿವು, ಕವಿಯತ್ರಿ ಹೊನ್ನಮ್ಮನ ಎಲೆ ಅಡಿಕೆ ಚೀಲ. ಎರಡೇ ಅಕ್ಷರಗಳು ಈ ಪದದಲ್ಲಿದೆ. ಕವಯತ್ರಿ ಅಥವಾ ಕವಿಯತ್ರಿ ಹೊನ್ನಮ್ಮನ ಎಲೆ ಅಡಿಕೆ ಚೀಲ, ಎರಡು ಅಕ್ಷರಗಳ ಪದ ಯಾವುದು ತಿಳಿಸಬೇಕು. ಹಾಗೆ ಎರಡನೆಯ ಪ್ರಶ್ನೆ, ಅನಾಯಾಸವಾಗಿ ಪ್ರಯಾಣ ಮಾಡಿದ ಪ್ರಕೃತಿ ರಮ್ಯ ತಾಣ, ಇದು ಕೂಡ ಎರಡು ಅಕ್ಷರಗಳ ಒಂದು ಪದ. ಎರಡು ಅಕ್ಷರಗಳ ಎರಡು ಸುಳಿವುಗಳು ಇದೆ. ಎರಡು ಪದಗಳನ್ನು ನೀವು ಗುರುತಿಸಿ ಹೇಳಬೇಕು. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಯಮ ಹೀಗಿದೆ, ಎರಡು ಹಾಡುಗಳ ಸಮಯ, ಎರಡೂ ಸುಳಿವುಗಳಿಗೆ ಎರಡೂ ಪದಗಳನ್ನು ಸರಿಯಾಗಿ ಕೊಟ್ಟಂಥವರ ಹೆಸರುಗಳನ್ನು ಮಾತ್ರ ಹೇಳಲಾಗುತ್ತೆ. ದಯವಿಟ್ಟು ಎರಡು ಹಾಡು ಮುಗಿಯೋಷ್ಟರಲ್ಲಿ ನೀವು ನಿಮ್ಮ ಉತ್ತರಗಳನ್ನು ನಮಗೆ ಕಳಿಸಬೇಕು. ಮೊದಲನೇದು ಕವಿಯತ್ರಿ ಹೊನ್ನಮ್ಮನ ಎಲೆ ಅಡಿಕೆ ಚೀಲ ಅನ್ನೋದು ಎರಡು ಅಕ್ಷರಗಳ ಒಂದು ಪದ. ಎರಡನೇ ಸುಳಿವು, ಅನಾಯಾಸವಾಗಿ ಪ್ರಯಾಣ ಮಾಡಿದ ಪ್ರಕೃತಿ ರಮ್ಯ ತಾಣ, ಎರಡು ಅಕ್ಷರಗಳ ಒಂದು ಪದ. ಈ ಎರಡೂ ಉತ್ತರಗಳನ್ನು ಸರಿಯಾಗಿ ಕೊಟ್ಟಂಥವರ ಹೆಸರುಗಳನ್ನು ಮಾತ್ರ ಹೇಳಲಾಗುತ್ತೆ. ದಯವಿಟ್ಟು ಒಂದೇ ಸಂದೇಶದಲ್ಲಿ ನಿಮ್ಮ ಎರಡೂ ಉತ್ತರಗಳು ಇರಲಿ. ಈಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

ಅದೃಷ್ಟವಂತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ ಗೀತೆಯನ್ನು ಕೇಳಿದ್ರಿ. ಇದೇ ಕಲಾವಿದರು ಹಾಡಿರುವ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಇದು ಸ್ನೇಹದ ಸಂಕೋಲೆ ಚಿತ್ರದ್ದು.

0: ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದೀವಿ ಕಾರ್ಯಕ್ರಮ ಅಂತ ನಿರ್ಮಲಾ ಗುರುಗುಂಟೆ ಪಳ್ಯದಿಂದ ಹಾಗೆ ಕಡಗಂಚಿಯ ಧರ್ಮಣ್ಣ ಧನ್ನಿ ತಿಳಿಸ್ತಾ ಇದ್ದಾರೆ. ಎರಡು ಹಾಡುಗಳ ಸಮಯಾವಕಾಶ ಮುಗಿದಿದೆ. ಎರಡನೇ ಪ್ರಶ್ನೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂತ ಮಹಾದೇವಿ ಚಂದ್ರಕುಮಾರ್ ಅವರು ವಿಜಯಪುರ ವಡಿಗೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಈಗ ಪ್ರಶ್ನೆ ಉತ್ತರ ಎಲ್ಲ ಹೇಳೋ ಸಮಯವಾಗಿದೆ, ಇರಲಿ ಪರವಾಗಿಲ್ಲ. ಮೊದಲನೇ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳಕೆರೆಯಿಂದ, ನಾಗೇಂದ್ರ ವಿದ್ಯಾರಣ್ಯಪುರದಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಗುಣಶಂಕರ್ ಚನ್ನರಾಯಪಟ್ಟಣದಿಂದ, ಸಂಯಮ ಇವರು ಸಂದೇಶ ಕಳಿಸಿದ್ದಾರೆ, ಇಲ್ಲಿ ಅಂತ ಹೇಳಿಲ್ಲ. ಓಕೆ, ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಬೆಂಗಳೂರಿನ ಭರತ್ನಗರದ ಬಿ ಎನ್ ಭರತ್ ಅವರು, ಇಂದುಮತಿ ನಾಯಕ್ ಹೆಬ್ರಿಯಿಂದ, ಧಾರವಾಡದ ಶ್ರೀಕಾಂತ್ ಗೋಡ್ಖಿಂಡಿ ಅವರು, ವೇದವತಿ ಶಿವಶಂಕರ್ ಆನೇಕಲ್ನಿಂದ, ಚಿತ್ರದುರ್ಗದ ಎನ್ ಜಿ ಬಸವರಾಜ್ ಮಂಗಳ ಮೈಸೂರಿನಿಂದ, ಲಲಿತಾಮಣಿ ಕಳಸದಿಂದ, ಮುತ್ತಿಗಾರಹಳ್ಳಿಯ ಈಶಣ್ಣ ಅವರು, ಲೀಲಾ ಬೇಗೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಶಾಂತಿನಿ ಹಾಸನದಿಂದ, ರೇಖಾ ಯಲಹಂಕದಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಮತ್ತೆ ಇನ್ಯಾರು ಸಂದೇಶ, ಮಾದನ ಹಿಪ್ಪರ್ಗಿಯ ಶಿವಲಿಂಗಪ್ಪ ಭದ್ರೆ ಅವರು ಸಂದೇಶ ಕಳಿಸಿದ್ದೀರಾ. ರಾಜಗೋಪಾಲ್ ನಗರದ ಸುದರ್ಶನ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಪ್ರಶ್ನೆ ಏನು, ಉತ್ತರ ಏನು ಅಂತ ಹೇಳ್ಬಿಡ್ತೀನಿ. ಕವಿಯತ್ರಿ ಹೊನ್ನಮ್ಮನ ಎಲೆ ಅಡಿಕೆ ಚೀಲ ಅನ್ನೋದಕ್ಕೆ ಎರಡು ಅಕ್ಷರಗಳ ಪದ ಸಂಚಿ, ಅನಾಯಾಸವಾಗಿ ಪ್ರಯಾಣ ಮಾಡಿದ ಪ್ರಕೃತಿ ರಮ್ಯ ತಾಣ, ಇದಕ್ಕೆ ಎರಡು ಅಕ್ಷರಗಳ ಪದ ಯಾಣ. ಸಂಚಿ ಮತ್ತು ಯಾಣ ಉತ್ತರಗಳಾಗಿದ್ದವು. ಇನ್ನು ಮುಂದಿನ ಎರಡು ಪ್ರಶ್ನೆಗಳನ್ನು ಕೇಳ್ಬಿಡ್ತೀನಿ. ಎರಡು ಹಾಡುಗಳನ್ನು ಕೇಳ್ತಾ ನೀವು ಎಂಜಾಯ್ ಮಾಡ್ತಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕೊಡಬಹುದು. ಇದು ಪದಬಂಧ ಕಾರ್ಯಕ್ರಮ. ಒಂದು ಸಣ್ಣ ವಿರಾಮದ ನಂತರ ಮುಂದಿನ ಪ್ರಶ್ನೆ ನಿಮಗಾಗಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪದಬಂಧ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. 1:35:30 ಇನ್ನೆರಡು ಸುಳಿವುಗಳು ನಿಮಗಾಗಿ. ಮೂರು ಅಕ್ಷರಗಳ ಎರಡು ಸುಳಿವು, ಮೂರು ಅಕ್ಷರಗಳು ಎರಡೂ ಪ್ರಶ್ನೆಗಳಿಗೆ ಇರುತ್ತೆ. ಯಾವ್ಯಾವ ಅಕ್ಷರ ಜೋಡಿಸಿದರೆ ಈ ಪದ ಬರುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಮೊದಲಿಗೆ ಮೂರನೇ ಪ್ರಶ್ನೆ ಅಂದರೆ ಸುಳಿವು, ಯೋಚನೆ ಮಾಡಿ ಮಾಡಿದ ಬೇಡುವಿಕೆ. ನೀವು ಯೋಚನೆ ಮಾಡಿ ಮಾಡಿದ ಬೇಡುವಿಕೆ ಏನು? ಮೂರು ಅಕ್ಷರಗಳ ಪದ, ಯೋಚನೆ ಮಾಡಿ ಮಾಡಿದ ಬೇಡುವಿಕೆ ಅನ್ನೋದಕ್ಕೆ ಮೂರು ಅಕ್ಷರಗಳ ಪದ ಬೇಕು. ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆವ ವಿಷ ಅನ್ನೋದಕ್ಕೆ ಸರಿಯಾದ ಮೂರು ಅಕ್ಷರಗಳ ಪದ ತಿಳಿಸಿ. ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆವ ವಿಷ, ಇದು ನಾಲ್ಕನೇ ಪ್ರಶ್ನೆ. ಮೂರನೇದು ಯೋಚನೆ ಮಾಡಿ ಮಾಡಿದ ಬೇಡುವಿಕೆ ಅನ್ನೋದಕ್ಕೆ ಮೂರು ಅಕ್ಷರಗಳ ಪದ ಯಾವುದು? ಹಾಗೆ ನಾಲ್ಕನೇ ಪ್ರಶ್ನೆ, ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆವ ವಿಷ, ಇದಕ್ಕೆ ಮೂರು ಅಕ್ಷರಗಳ ಪದ ಯಾವುದು ಅನ್ನೋದನ್ನು ತಿಳಿಸ್ಬೇಕು. ದಯವಿಟ್ಟು ಎಲ್ಲರೂ ಯಾರ್ಯಾರು ಉತ್ತರ ಗೊತ್ತಿದೆಯೋ ಎರಡೂ ಪ್ರಶ್ನೆಗಳಿಗೆ, ಅಂದರೆ ನನ್ನ ಮೂರು ಮತ್ತು ನಾಲ್ಕನೇ ಸುಳಿವಿನ ಪ್ರಶ್ನೆಗಳಿಗೆ ಉತ್ತರ ಯಾರಿಗೆ ಗೊತ್ತಿದೆಯೋ ಅವರು ಮಾತ್ರ, ಎರಡೂ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ಮಾತ್ರ ನಿಮ್ಮ ಉತ್ತರಗಳ

ತಿಳಿಸಿ. 2924250 ಸಂದೇಶ ಬಂದಿದೆ. ಇವರು ಹೆಸರು ಕೊಟ್ಟಿಲ್ಲ, ನನ್ನ ಹೆಸರು ಹೇಳಲಿಲ್ಲ ಅಂತ ಇದ್ದಾರೆ, ಕ್ಷಮೆ ಇರಲಿ. ಸರಿಯಾದ ಉತ್ತರ, ಎರಡೂ ಪ್ರಶ್ನೆಗಳಿಗೆ ಉತ್ತರ ಬಂದಿದ್ರೆ ಮಾತ್ರ ಅಂಥವರ ಹೆಸರನ್ನು ಹೇಳಲಾಗುತ್ತೆ. ಈಗಾಗಲೇ ಸುಮಾರು ಉತ್ತರಗಳು ಬಂದುಬಿಡ್ತಾ ಇದೆ. ಒಂದಕ್ಕಿಂತ ಒಂದು ಸುಂದರ ಹಾಡುಗಳು ಅಂತ ಬೀದರ್ನ ಸಾವಿತ್ರಿ ಅವರು ಹೇಳ್ತಾ ಇದ್ದಾರೆ. ಹಾಡುಗಳನ್ನು ಎಂಜಾಯ್ ಮಾಡಿ. ಎರಡು ಹಾಡುಗಳ ಸಮಯ ನಿಮ್ಮ ಕಡೆಗಿರುತ್ತೆ, ಎರಡೂ ಪ್ರಶ್ನೆಗಳಿಗೆ ಉತ್ತರ ನೀವು ಹೇಳಬೇಕು. ಮತ್ತೊಮ್ಮೆ ಪ್ರಶ್ನೆ, ಯೋಚನೆ ಮಾಡಿ ಮಾಡಿದ ಬೇಡುವಿಕೆ, ಮೂರು ಅಕ್ಷರಗಳ ಪದ. ಹಾಗೆ ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆಯುವ ವಿಷ, ಇದು ಕೂಡ ಮೂರು ಅಕ್ಷರಗಳ ಪದ. ಏನು ಅನ್ನೋದನ್ನು ನೀವು ತಿಳಿಸ್ಬೇಕು. ಎರಡೂ ಉತ್ತರ ಗೊತ್ತಿದ್ರೆ ಮಾತ್ರ ಸಂದೇಶ ಕಳಿಸಿ, ನಿಮ್ಮ ಹೆಸರನ್ನು ಖಂಡಿತ ಹೇಳಲಾಗುತ್ತೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೊಯ್ಯಿಗೆ ಮೊಯ್ಯಿ ಚಿತ್ರದ ಗೀತೆ ಕೇಳಿದ್ರಲ್ಲ, ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬೆಂಗಳೂರು ಲತಾ ಅವರು ಕೂಡ ಧ್ವನಿಗೂಡಿಸಿದ್ರು. ಸತ್ಯಂ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಈಗ ಇನ್ನೊಂದು ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಜೆ ಯೇಸುದಾಸ್ ಹಾಡಿದ್ದಾರೆ. ವಸಂತ ಲಕ್ಷ್ಮಿ ಚಿತ್ರದ ಗೀತೆ ಇದು. ವಿಜಯ್ ಭಾಸ್ಕರ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಹಾಡುಗಳನ್ನು ಎಂಜಾಯ್ ಮಾಡ್ತಾ ಸಂದೇಶಗಳನ್ನು ಕಳಿಸಿರುವ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಶ್ರೀಹರಿ ನೆಲಮಂಗಲದಿಂದ, ರೇಖಾ ಯಲಹಂಕದಿಂದ, ಕ್ಯಾತನಹಳ್ಳಿಯ ಮಂಜುನಾಥ್ ಕಲಾ ಅರುಣ್ ಅವರು, ಮತ್ತು ಕೂಡ್ಲಿಗಿ ತಾಲೂಕಿನ ಯರಳನಾಯಕ ಅವರು, ಕುಂದಾಪುರದ ವೇದಾಶೆಟ್ಟಿ ಕಾಳವಾರ ಅವರು, ಶಂಕರ್ ಜಗ್ಲಿ ಗಬ್ಬೂರ್ನಿಂದ, ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ, ಎಸ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಳ್ಳಕೆರೆ ದೊಡ್ಡ ಉಳ್ಳಾರ್ತಿಯಿಂದ ನಾಗೇಂದ್ರ ಗುಂಡಮ್ಮ ಅವರು, ಮತ್ತು ಹೆಬ್ಬಾಳದ ರಮೇಶ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹೆಬ್ಬಾಳದ ರಮೇಶ್ ಅವರಿಗೆ ಹಾಡುಗಳೆಲ್ಲ ತುಂಬ ಇಷ್ಟವಾಗಿದೆಯಂತೆ, ಧನ್ಯವಾದಗಳು. ಉದಯ ಕರ್ಕೇರ ಉಡುಪಿಯಿಂದ, ನಳಿನಾಗೌಡ ದಾಸರಹಳ್ಳಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ಮಾಧವಿ ಪ್ರಸಾದ್ ಅವರು ಬೆಂಗಳೂರಿನಿಂದ, ಶ್ವೇತಾ ರಾವ್ ಸುಳ್ಯದಿಂದ, ಶಾಂತಿನಿ ಹಾಸನದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಿ ಎನ್ ಭರತ್ ಭರತ್ನಗರದಿಂದ, ರಾಜಗೋಪಾಲ್ ನಗರದ ಸುದರ್ಶನ್ ಅವರು, ಮಾದನ ಹಿಪ್ಪರಿಗಿಯ ಶಿವಲಿಂಗಪ್ಪ ಭದ್ರೆ ಅವರು, ಮತ್ತು ತಾವರೆಗೆರೆಯ ಮಂಜು ಅವರು, ಗುಣಶಂಕರ್ ಗಗನ್ರಾಜ್ ಕುಮಾರ್ ಮಾರಿಕಣಿವೆಯಿಂದ ಸರಿಯಾಗಿ ಉತ್ತರವನ್ನು ಕಳಿಸಿದ್ದಾರೆ. ಮಂಗಳ ಮೈಸೂರಿನಿಂದ ಮುತ್ತಿಗಾರಹಳ್ಳಿಯ ಈಶಣ್ಣ ಅವರ ಸಂದೇಶ ಬಂದಿದೆ. ಕೆಂಚೇನಹಳ್ಳಿಯ ಗಂಗಮ್ಮ ಕೇಶವಮೂರ್ತಿ, ಜಗದಾಂಬಿಕಾ ಹಂಸವೇಣಿ, ಕಬಾಡೀಂದ್ರ ವೆಂಕಟೇಶ್ ಬಿನ್ನಿಪೇಟೆಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಲೀಲಾ ಬೇಗೂರಿನಿಂದ, ಸಾವಿತ್ರಿ ಬೀದರ್ನಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಏನು ಉತ್ತರ ಅನ್ನೋದನ್ನು ಹೇಳಿಬಿಡ್ತೀನಿ. ಯೋಚನೆ ಮಾಡಿ ಮಾಡಿದ ಬೇಡುವಿಕೆ, ಇದಕ್ಕೆ ಉತ್ತರ ಹೇಳ್ತೀನಿ. ಈಗಾಗಲೇ ಇನ್ನೊಬ್ರು ಯಾರೋ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು ನಿಮಗೆ. ಆದರೆ ನಿಮ್ಮ ಹೆಸರು ಹೇಳೋದಕ್ಕೆ ಕಷ್ಟ, ಯಾಕೆಂದರೆ ಈಗಾಗಲೇ ಸಮಯ ಮುಗಿದಿದೆ. ಶ್ರೇಯಾ ಸ್ಫೂರ್ತಿ ತಿಂಡ್ಲುವಿನಿಂದ ಸಂದೇಶ ಕಳಿಸಿದ್ದಾರೆ, ಸಿದ್ದೇಶ್ವರ ಪ್ರಸಾದ್ ಮೈಸೂರಿನಿಂದ, ಕಸ್ತೂರಿ ಮಡಿಕೇರಿಯಿಂದ, ಇವರ ಹೆಸರುಗಳೆಲ್ಲ ಆಗ್ಲೇ ಬಂದಿದೆ. ಹಾಗೆ ಚಂದ್ರಿಕಾ ಜಗನ್ನಾಥ್ ನೇರ್ಲಗುಂಡಿ ಅವರು, ಖುಷಿಯಾಗ್ತಾ ಇದೆ ಹಾಡುಗಳನ್ನು ಕೇಳಿ ಅಂತ ಇದ್ದಾರೆ, ಧನ್ಯವಾದಗಳು. ಈಗ ಯೋಚನೆ ಮಾಡಿ ಮಾಡಿದ ಬೇಡುವಿಕೆಗೆ ಉತ್ತರ ಯಾಚನೆ, ಹಾಗೆ ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆವ ವಿಷ ಪಾಷಾಣ. ಸರಿಯಾದ ಉತ್ತರ ಕೊಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೇಳುಗರಿಗೆ ಧನ್ಯವಾದ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ನಮ್ಮ ಕೇಳುಗರಾದ ಗೀತಾ ಜೋಶಿ ಅವರು ಉತ್ತರ ತಪ್ಪಾಗಿದೆಯಾ ಅಂತ ಇದ್ದಾರೆ. ಒಂದು ಉತ್ತರ ನಿಮ್ಮಲ್ಲಿ ಸರಿಯಾಗಿತ್ತು, ಎರಡನೇ ಉತ್ತರ ತಪ್ಪಾಗಿತ್ತು. ಹಾಗಾಗಿ ಎರಡು ಉತ್ತರಗಳು ಸರಿಯಾಗಿದ್ರೆ ಮಾತ್ರ ಅಂಥವರ ಹೆಸರುಗಳನ್ನು ಹೇಳಲಾಗುತ್ತೆ ಅಂತ ಹೇಳಿದ್ದೆ. ಇನ್ನು 5ನೇ ಸುಳಿವು ಹೀಗಿದೆ: ಸುಸ್ತು ಉಂಟಾದರೂ ದೇವರನ್ನು ಪ್ರಾರ್ಥಿಸು. ಸುಸ್ತು ಉಂಟಾದರೂ ದೇವರನ್ನು ಪ್ರಾರ್ಥಿಸು ಅನ್ನೋದು 3 ಅಕ್ಷರಗಳ ಒಂದು ಪದ. ಹಾಗೆ 6ನೇ ಪ್ರಶ್ನೆ: ಜೋರಿನಿಂದ ತೆರೆದ ಖಜಾನೆ. 3 ಅಕ್ಷರಗಳ ಪದ. ಖಂಡಿತ ಇದಂತೂ ನಿಮಗೆ ಗೊತ್ತಾಗೇ ಬಿಡುತ್ತೆ. ಬಹಳ ಜೋರಾಗಿ ನೀವು ಉತ್ತರಗಳನ್ನು ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಜೋರಿನಿಂದ ತೆರೆದ ಖಜಾನೆ, 3 ಅಕ್ಷರಗಳ ಒಂದು ಪದ. ಈ ಎರಡೂ ಪದಗಳು ಯಾವುದು ಅಂತ ಗುರುತಿಸಿ ಹೇಳಿದ್ರೆ ಎಲ್ಲರ ಹೆಸರುಗಳನ್ನು, ಎರಡೂ ಉತ್ತರ ಕೊಟ್ಟಂಥವರ ಹೆಸರುಗಳನ್ನು ಹೇಳಲಾಗುತ್ತೆ. ಇದು ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿವುದೇಶಂಕರ್ ಅವರ ಸಾಹಿತ್ಯವಿರುವ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಸಿಂಗಪೂರಿನಲ್ಲಿ ರಾಜಾ ಕುಳ್ಳ ಚಿತ್ರಕ್ಕಾಗಿ ಹಾಡಿದ್ದಾರೆ.

ಬಹುಶಃ ಈ ಗೀತೆ ಮಾತ್ರ ಸಮಯ ನಿಮಗೆ ಕೊಡೋದಕ್ಕೆ ಸಾಧ್ಯ, ಈ ಗೀತೆಯಷ್ಟು ಅಂದರೆ ಒಂದು ಗೀತೆಯಷ್ಟು ಸಮಯ ಮಾತ್ರ ಕೊಡೋದಕ್ಕೆ ಸಾಧ್ಯ. ಯಾಕೆಂದರೆ ಸಾಕಷ್ಟು ಸರಿ ಉತ್ತರಗಳು, ಸರಿಸುಮಾರು 67 ಸರಿ ಉತ್ತರಗಳು ಬಂದುಬಿಟ್ಟಿವೆ. ಹಾಗಾಗಿ ಎಲ್ಲರ ಹೆಸರು ಹೇಳಬೇಕಲ್ಲ, ಹಾಗಾಗಿ ಈಗಲೇ ಹೆಸರುಗಳನ್ನು ಹೇಳೋದಕ್ಕೆ ಶುರು ಮಾಡಿಬಿಡ್ತೀನಿ. ಸರಿಯಾದ ಉತ್ತರ ಭರತ್ ನಗರದ ಭರತ್, ಬಿ ಎನ್ ಭರತ್ ಅವರು, ಚಿತ್ರದುರ್ಗದ ರೂಪ ಪಾಂಡುರಂಗರಾವ್, ದೊಡ್ಡ ಉಳ್ಳಾರ್ತಿ ಚಳಕೆರೆಯಿಂದ ನಾಗೇಂದ್ರ ಗುಂಡಮ್ಮ, ಕುಂದಾಪುರದ ವೇದಶೆಟ್ಟಿ ಕಾಳಾವರ ಅವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತು ನಾರಾಯಣಪ್ಪ ರಾಧಾ ಹಿರಿಯೂರಿನಿಂದ, ವಿಶಾಲ್ ಹಿರೇಮಠ್ ಸಹಕಾರ ನಗರದಿಂದ, ರಾಧಾ ನಾರಾಯಣಪ್ಪ ಹೊಸೂರು ತಮಿಳ್ನಾಡು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಗೀತಾ ಜೋಶಿ ಅಹಮದಾಬಾದ್ನಿಂದ, ಮತ್ತು ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರಿಗಿಯಿಂದ, ರೂಪ ಯೋಗೇಶ್ ಅವರು ಶಿವಮೊಗ್ಗದಿಂದ, ಶ್ವೇತಾರಾವ್ ಸುಳ್ಯದಿಂದ, ಅನಿತಾ ಗೊರ್ಲಡ್ಕು ಅನಂತರಾಜು ಗೊರ್ಲಡ್ಕು ಅವರು ಹಿರಿಯೂರಿನಿಂದ, ಕಲಬುರಗಿಯ ಮಲ್ಲಿಕಾರ್ಜುನ್ ಅವರು ನೇತ್ರ ಕೆಂಗೇರಿಯಿಂದ, ಗೀತಾ ನಂಜನಗೂಡಿನಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಧೀರಜ್ ಕುಮಾರ್ ದೊಮ್ಲೂರಿನಿಂದ, ಹಾಗೆ ಮೂರ್ತಿ ಮಂಗಮ್ಮ ಅವರು ಹೇಳ್ತಾ ಇದ್ದಾರೆ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ, ಸುದರ್ಶನ್ ರಾಜಗೋಪಾಲ್ ನಗರದಿಂದ ಉತ್ತರ ಕೊಟ್ಟಿದ್ದಾರೆ, ರೇಖಾ ಯಲಹಂಕದಿಂದ, ಶ್ರೀಹರಿ ನಾಗಮಂಗಲದಿಂದ, ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಸತ್ಯನಾರಾಯಣ ಶೇಟ್ ಹೊನ್ನಾವರದಿಂದ, ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ, ಮತ್ತು ನಾಗೇಂದ್ರ ಅವರು ವಿದ್ಯಾರಣ್ಯಪುರದಿಂದ, ಮತ್ತೊಬ್ಬರು 242 ಇವರು ಸಂಖ್ಯೆ ಕೊನೆಗೊಳ್ಳುತ್ತೆ, ಹೆಸರು ಕಳಿಸಿಲ್ಲ, ಉತ್ತರ ಸರಿಯಾಗಿದೆ, ವಿರೂಪಾಕ್ಷಪ್ಪ ಕೊಪ್ಪಳದಿಂದ, ಶಂಕರ್ ಜಗಲಿ ರಾಯಚೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಮಂಗಳಾ ಮೈಸೂರಿನಿಂದ, ಕುಂಕುಮನಹಳ್ಳಿ ತುಮಕೂರಿನಿಂದ, ಪರಿಮಳ ಶಿವಕುಮಾರ್ ಲಲಿತಾಮಣಿ ಕಳಸ ಅವರು, ಲಲಿತಾಮಣಿ ಕಳಸದಿಂದ, ವಿಜಯಕುಮಾರ್ ಶಿರಾಳಕೊಪ್ಪದಿಂದ, ಅನಂತಕುಮಾರ್ ಅರಸು ಕಡಬದಿಂದ, ಉದಯ ಕರ್ಕೇರ ಉಡುಪಿಯಿಂದ, ಜಯಶೀಲಾ ಜೆ ಪಿ ನಗರ್ನಿಂದ, ಶಾಂತಿನಿ ಹಾಸನದಿಂದ, ಉಮೇಶ್ ಸಂಕೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ, ಯರಳನಾಯಕ ಕೂಡ್ಲಿಗೆಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿ ವಿದ್ಯಾನಗರದ ಹರಿಹರದ ಹೊಳೆ, ಲಕ್ಷ್ಮೀ ಚಂದ್ರಶೇಖರ್ ಅವರು, ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ವರಲಕ್ಷ್ಮಿ ಪೀಣ್ಯದಿಂದ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ತುಂಬ ಸಂದೇಶಗಳು ಬರ್ತಾ ಇದೆ. ಯಾರ್ಯಾರಿದು, ಸೋಮೇಶ್ವರ ಅವರು ಸಂದೇಶ ಕಳಿಸಿದ್ದಾರೆ, ಹಂಪಸಾಗರದ ಸೋಮಶೇಖರ್ ತಟ್ಟಿ ಅವರ ಸಂದೇಶ ಬಂದಿದೆ, ಸುಮಾ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ತುಂಬ ಉತ್ಸಾಹದಿಂದ ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ, ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಸ್ಪಂದನೆಗೆ. ಗಾಳಿ ಮಾತು ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ, ಎಸ್ ಪಿ

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ ಚಿವುದಿಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಈ ಗೀತೆಯೊಂದಿಗೆ ಇವತ್ತಿನ ಈ ಪದಬಂಧ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:16:20 ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಬಂದು ಬಾನಲ್ಲಿ ಬಂದು ಏನ್
1: ಅವಸರ ಮಾಡ್ಬೇಕಾಗತ್ತೆ, ಕೆಲಸ ಓಡಿ ಬರ್ಬೇಕಾಗತ್ತೆ. ಚಂದು,
0: ಅಷ್ಟೊಂದು ಓಡಿ ಬರೋ ಅವಶ್ಯಕತೆ ಏನಿಲ್ಲ,
1: ಇರುತ್ತೆ
0: ಬನ್ನಿ.
1: ಕೆಲಸ ಅಂತಂದಾಗ ಓಡಿ ಬಂದು ಕೆಲಸ ಮಾಡೋದು ಅನಿವಾರ್ಯತೆ ಇರುತ್ತೆ, ಇಲ್ಲಾಂದ್ರೆ ಕೆಲಸ ಮಾಡೋ ಮನಸ್ಸಿಲ್ಲ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಅವಸರ ಬೇಕಾಗತ್ತೆ.
0: ಅಂದ್ರೆ ನೀವ್ ಯಾವಾಗ್ಲೂ ನಡ್ಕೊಂಡು ನಿಧಾನಕ್ಕೆ ಬರ್ತೀರಪ್ಪ, ಇವತ್ತೇ ನೋಡ್ಕೊಂಡು ಬಂದಿದ್ದು.
1: ಅಂದ್ರೆ ಈ ಕೆಲಸ ಅಂತಂದಾಗ ನಾನು ಹೇಳಿದಂಗೆ ಓಡಿ ಬಂದಿದ್ದು, ಬಟ್ ನಡ್ಕೊಂಡು ಬರಬೇಕಿತ್ತು. ಸ್ವಲ್ಪ ಮುಂಚಿತವಾಗಿ ಪ್ಲಾನ್ ಮಾಡಿದ್ರೆ ಆರಾಮಾಗಿ ನಡ್ಕೊಂಡು ಬರ್ಬೋದಿತ್ತು. ಮತ್ತೆ ನಡ್ಕೊಂಡು ಬರೋದ್ರಿಂದ ಸಾಕಷ್ಟು ಲಾಭ ಇದೆ, ಅದು ಬೇರೆ ವಿಷಯ. ಆದ್ರೆ ಒಟ್ಟಾರೆ ಕೆಲಸ ಮಾಡ್ಬೇಕಂದಾಗ ಸ್ವಲ್ಪ ಅವಸರನು ಮಾಡ್ಬೇಕಾಗತ್ತೆ.
0: ನಾನ್ ನೋಡ್ದಂಗೆ ನೀವು ಸಾಮಾನ್ಯವಾಗಿ ಎಲ್ಲ ಕಡೆಗೆ ನಡ್ಕೊಂಡೇ ಓಡಾಡ್ತೀರಾ.
1: ಹಾ, ಇದು ಮತ್ತೆ ಬೇರೆ ವಿಷಯದ ಕಡೆ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ, ನನ್ನನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ.
0: ನೀವು ಬನ್ನಿ, ನಡ್ಕೊಂಡು

0: ಬನ್ನಿ.
1: ಅದೇ ಈಗ ನಡೆದಾಟ ಅಂತ ಅನ್ನೋದು ಅಂದ್ರೆ ವಾಕಿಂಗ್ ಏನಂತೀವಲ್ಲ, ಕಿಂಗ್ ಅವ ರಾಜ, ಅವ
0: ನಡೆಯವನು
1: ಕಿಂಗ್. ಅದು ಎಂತ ಒಂದು ಸುಂದರವಾದಂತಹ ಹೆಸರನ್ನ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಅಲ್ವಾ. ಕೆಲವು ಸಲ ರಾಜನಂತೆ ಸುಖವಾಗಿ ಅಥವಾ ರಾಜನಂತೆ ಟಿವಿಯಿಂದ ಶಕ್ತಿವಂತನಾಗಿ ವೀರನಂತೆ ಬದುಕಬೇಕು ಅಂತಂದ್ರೆ ವಾಕಿಂಗ್ ಅಂತ ಅನ್ನೋದು ಬೇಕಾಗತ್ತೆ. ಅದರ ಅರ್ಥ ಏನೇ ಇರಲಿ, ಆದ್ರೆ ವಾಕಿಂಗ್ ಅಂತಂದ್ರೆ, ವಾಕಿಂಗ್ ಅಂದ್ರೆ ಬೇರೆ, ಈಗ ನಾನ್ ನಡ್ಕೊಂಡು ಬರೋದು ಬೇರೆ. ವಾಕಿಂಗ್ ಬೆಳಬೆಳಿಗ್ಗೆ ಹೋಗ್ತಾರೆ, ಸಂಜೆ ಹೋಗ್ತಾರೆ, ಅದು ಬೇರೆ.
0: ಓಹೋ, ಹಾಗೆ.
1: ಅದು ಒಂಥರ ಎಕ್ಸರ್ಸೈಸ್ ಗುಂಪು.
0: ಅರ್ಥ ಆಯ್ತು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಡೆಯೋದಕ್ಕೆ ಅಂತಾನೆ ಸಮಯ ನಿಗದಿ ಮಾಡಿಕೊಂಡು ಹೋಗೋದು ವಾಕಿಂಗ್. ಆದ್ರೆ ನೀವು ಹೇಳೋ ನಡೆಯೋದು ಯಾವುದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸಾಧ್ಯವಾದಷ್ಟು ನಡಿಬೇಕು ಅಂತ.
1: ಈಗ ಬೆಳಿಗ್ಗೆ ಒಂದಿಷ್ಟು ತುರ್ತಾಗಿ ಕೆಲವು ಕೆಲಸಗಳನ್ನು ಮಾಡಬೇಕಾಗಿರ್ತದೆ. ಅಂದ್ರೆ ಅದು ಹಾಲ್ ತರಕಾಗಿರ್ಬೋದು, ಅಥವಾ ಒಂದಿಷ್ಟು ಅರ್ಜೆಂಟ್ ಆಗಿ ಬೇಕಾಗಿರುವಂತ, ಬೆಳಿಗ್ಗೆ ದೋಸೆ ಮಾಡ್ತಿದ್ರೆ ಆಲೂಗಡ್ಡೆ ಬೇಕಾಗಿರ್ತದೆ ಮನೆಯಲ್ಲಿ, ಆಲೂಗಡ್ಡೆ ಇಲ್ಲಿ ನೋಡ್ರಿ ಅಂತ ಅವರು ಇಲ್ಲ ನೋಡಿ ಅಂತ ಹೇಳ್ಬೋದು, ಅಥವಾ ತಗೊಂಬನಿ ಅಂತ ಅನ್ಬೋದು, ಎರಡರಲ್ಲಿ ಒಂದು. ಆವಾಗ ಇಳಿದು ಕಾರ್ ಅಥವಾ ಗಾಡಿನೋ ತಗೊಂಡೋಗಿ ತಗೊಂಬಂದು ಕೊಡೋದ್ರಲ್ಲಿ ಆ ಆಲೂಗಡ್ಡೆ ಮೂರು ಪಟ್ಟು ಪೆಟ್ರೋಲ್ ಖರ್ಚಾಗತ್ತೆ. ಒಂದು ಆರೋಗ್ಯಕ್ಕೆ ಒಂಚೂರು ಕೂಡ ಅದು ಪ್ರಯೋಜನ ಆಗಲ್ಲ. ಈಗ ಆರೋಗ್ಯಕ್ಕಾಗಿ ಲಾಭಕ್ಕಾಗಿ ನಾವು ಮಾಡೋದು ನಡಿಗೆ ಅಂತ ಅನ್ನೋದಕ್ಕಿಂತ ನಮ್ಮ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ, ಯಾವತ್ತು ನಾವು ಸ್ವಲ್ಪ ನಡೆದು ಬಿಟ್ಟೇ ಆ ಜಾಗಕ್ಕೆ ಯಾಕೆ ಹೋಗಬಾರ್ದು.
0: ಈಗ ಏನಾಗುತ್ತೆ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಬಸ್ ಸ್ಟ್ಯಾಂಡ್ಗಳು, ಒಂದು ಬಸ್ ಇಳಿತೀವಿ, ಒಂದು ಬಸ್ ಹತ್ತುತ್ತೀವಿ, ಅಲ್ಲೇ ಅಕ್ಕಪಕ್ಕದಲ್ಲೇ ಎಲ್ಲೆಲ್ಲೋ ಇರುತ್ತೆ ಬಸ್ ಸ್ಟಾಪ್ಗಳು. ಬಟ್ ನಾವೇನ್ ಮಾಡ್ತೀವಿ, ಅಲ್ಲಿಗೆ ಹೋಗೋದಕ್ಕೊಂದು ಬಸ್ಸು, ಇಲ್ಲಿ ಇಳಿಯಕ್ಕೊಂದು ಬಸ್ಸು, ಹತ್ತಕ್ಕೊಂದು ಬಸ್ಸು, ಮೂರು ನಾಲ್ಕು ಬಸ್ಗಳು ಬದಲಾವಣೆ ಮಾಡಬೇಕಾಗತ್ತೆ. ಎಷ್ಟೋ ಸಲ ನಾವು ಕಾಯೋ ಅಷ್ಟೊತ್ತಿಗೆ ಇನ್ನೊಂದು ಬಸ್ ನಿಲ್ದಾಣನ ತಲುಪೇ ಬಿಡಬಹುದು.
1: ಅದೇ ನಾವು ಹೇಳ್ತಾ ಇರ್ತೀವಲ್ಲ, ಕಾಯೋದು ಯಾರಿಗೆ ಬೇಕು, ನಡ್ಕೊಂಡು ಹೋದ್ರೆ ನಾನು ತಲುಪಿಬಿಡ್ತಿದ್ನಲ್ಲ ಅಂತಂತೇಳಿ. ಅಯ್ಯೋ ಈ ಟ್ರಾಫಿಕ್ ನೋಡಿದ್ರೆ ನಾನು ಇಲ್ಲಿಂದ ನಡ್ಕೊಂಡು ಹೋಗಿದ್ರೆ ನನ್ನ ಮನೆಗೆ ಬೇಗನೆ ಯಾವಾಗೋ ತಲುಪಿಬಿಡ್ತಿದ್ದೆ ಅಂತೇಳ ಮಾತಾಡ್ತೀವಿ ನಾವು.
0: ಇದು
1: ಸಿಟಿ ಜನರಲ್ ಮಾತು, ಮೂರು ತಾಸು ಆಗುತ್ತೆ. ನಾವು 15-20 ನಿಮಿಷದಲ್ಲಿ ಹೋಗೋ ದಾರಿಯನ್ನ 3 ತಾಸವರೆಗೂ ಕೂಡ ಮಾಡ್ಬೇಕು, ಕಳಿಬೇಕಾಗುತ್ತೆ.
0: ಸ್ವಲ್ಪ ಫಾಸ್ಟ್ ಚಕ ಚಕ ಚಕ ಚಕ ಅಂತ ನಡ್ಕೊಂಡು
1: ಹೋಗ್ಬಿಟ್ರೆ ಚಂದು. ಏನ್ ಗೊತ್ತಾ, ಈ ನಡೆಯೋದು ಒಂಥರ ನಮ್ಮ ಸ್ವಭಾವ ಮಾಡ್ಕೋಬೇಕು. ನಾವು ಮೊದಲಿಂದನೂ ಕೂಡ ನಡ್ಕೊಂಡೇ ಇದ್ದದ್ದು, ಆಮೇಲೆ ಆಮೇಲೆ ಸಾವಕಾಶವಾಗಿ ಸೈಕಲ್ ಮೇಲೆ ಹತ್ತಿರ್ಬೋದು, ಆಮೇಲೆ ದ್ವಿಚಕ್ರ ವಾಹನ, ಆಮೇಲೆ ಕಾರು,
0: ಆಯ್ತಾ,
1: ಮನೆಗೊಂದು ಕಾರು ಅಲ್ಲ, ವ್ಯಕ್ತಿಗೊಬ್ಬರಿಗೆ ಕಾರು, ಮನೆ ಸದಸ್ಯರಿಗೆ ಒಂದೊಂದು ಕಾರು, ಹಂಗಾಗ್ಬಿಟ್ಟಿದ್ದಾವೆ. ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ಈಗ ನಿಲ್ಲಿಸಬೇಕಂತಂದ್ರೆ ಅಲ್ಲಿ ಒಂದಿಷ್ಟು ನೆರಳಿರ್ಬೇಕಾಗತ್ತೆ. ಅಯ್ಯೋ ನನ್ನ ಗಾಡಿ ಬಿಸಿಲಲ್ಲಿ ನಿಂತಿದೆಯಲ್ಲ ಅಂತಂತೇಳಿ ಕೊರಗಬೇಕು ನಾವು. ಅದ್ರ ಬದಲು ಅಷ್ಟು ಗಿಡಗಳು ನಮ್ಮಲ್ಲಿ ಇಲ್ಲ, ಇದ್ರೂ ಕೂಡ ಅಷ್ಟು ಕಾರುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಷ್ಟು ಗಿಡಗಳಿಲ್ಲ, ಗಿಡ ಮರಗಳನ್ನು ಜಾಸ್ತಿ ಬೆಳೆಸಬೇಕಾಗತ್ತೆ. ಗಿಡದ ಬುಡದಲ್ಲಿ ಯಾರೋ ವ್ಯಕ್ತಿ ನಡ್ಕೊಂಡೋಗಿ ನಿಂತ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಅನ್ಬೇಕು. ಅಲ್ಲಿ ಕಾರ್ ನಿಂತಿದ್ರೆ ನಿಲ್ಲಕ್ಕೆ ಅವಕಾಶ ಇಲ್ಲ.
0: ಹೌದು.
1: ಈಗ ಯಾಕೆ ಈಗ ನಡೆಯೋದ್ರ ಬಗ್ಗೆ ಮಾತಾಡ್ತೀವಿ ಅಂದರೆ, ನಮ್ಮ ಗ್ರಾಮೀಣ ಭಾಗದ ಜನ ಯಾವತ್ತೂ ದುಡಿಲಿಕ್ಕಂತ ನಡ್ಕೊಂಡು ಆರಾಮಾಗಿ ಹೋಗಿ ದುಡಿದು ಬಿಟ್ಟು ವಾಪಸ್ ನಡ್ಕೊಂಡು ಬರ್ತಾರೆ. ಎತ್ತುಗಳು ನೋಡ್ಕೊಂಡು ಹೋಗ್ತಾರೆ ನೋಡಿ, ಅನಿವಾರ್ಯವಾಗಿ ನಡೀತಾರೆ. ಸೊ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಮತ್ತು ನಡೀತಾರೆ. ನಾವು ಬರೀ ನಡೆದುಕೊಂಡು ಸ್ವಲ್ಪ ಹೋಗ್ಲಿಕ್ಕೆ ಆಗಲ್ಲ. ನಮಗೆ ಹೊಲದಲ್ಲಿ ಕೆಲಸ ಮಾಡೋದು, ಗದ್ದೆಯಲ್ಲಿ ಕೆಲಸ ಮಾಡೋದು ಎರಡನೇ ವಿಷಯ. ಅದು ನಾವು ಕೃಷಿಕರಾಗಿದ್ರೆ ಸಹಜವಾಗಿ ನಾವು ಕೆಲಸ ಮಾಡ್ತೀವಿ, ಅಲ್ಲಿ ನಡಿಗೆ ಬೇಕಾಗಿಲ್ಲ. ಆದ್ರೆ ಅವರಲ್ಲಿ ಆ ಉತ್ಸಾಹ ಇರುತ್ತೆ, ಅವ್ರು ಯಾಕೆ ನಮಗೆ ಮಾದರಿ ಆಗಬಾರ್ದು?
0: ನಿಜ ನಿಜ ನಿಜ ನಿಜ. ಅಂದ್ರೆ ನಾವು ಸಾಧ್ಯ ಆದಷ್ಟು ಮತ್ತೆ ಬೇರೆ ಬೇರೆ ಮೆಷಿನ್ಗಳ ಮೇಲೆ, ಉಪಕರಣಗಳ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕೈಲಾದಷ್ಟು ಶಕ್ತಿಯನ್ನ ಬಳಸಿ ಪರಿಶ್ರಮ, ಸ್ವಲ್ಪ ಪರಿಶ್ರಮ ಅನ್ನಕ್ಕಾಗಲ್ಲ, ಅದು ಚಟುವಟಿಕೆಯಿಂದ ಲವಲವಿಕೆಯಿಂದ ಇರೋದಕ್ಕೆ,
1: ಅದು ಎಕ್ಸರ್ಸೈಸ್ ಮರ್ತೆ ಬಿಡಬೇಕು. ಏನಿದ್ರು ನಡೀತಾ ಇರಬೇಕು, ಆವಾಗ ಸಹಜವಾಗಿ ದೇಹ ಒಂದು ಏನೇನು ಸಮತೂಕವನ್ನ ಅದನ್ನು ಕಾಪಾಡ್ಕೋಬೇಕು, ಅದು ಕಾಪಾಡ್ಕೊಳ್ತದೆ ದೇಹ.
0: ಇವತ್ತಿನ ದಿನಕ್ಕೆ ತುಂಬಾ ಅಗತ್ಯವಾಗಿರುವಂತದ್ದು ನಡಿಗೆ. ಸಣ್ಣ ಪುಟ್ಟ ಓಡಾಟಕ್ಕೆಲ್ಲನೂ ಕೂಡ ನಾವು ಯಾವುದೋ ಒಂದು ವೆಹಿಕಲ್ನ ಅವಲಂಬಿಸದೆ ಸಾಧ್ಯವಾದಷ್ಟು ನಡ್ಕೊಂಡು ಓಡಾಡೋದ್ರಿಂದ ಬಹಳ ಪ್ರಯೋಜನಗಳು ಉಂಟು.
1: ಆಮೇಲೆ ನಡ್ಕೊಂಡು ಹೋಗುವಾಗ ಮನುಷ್ಯ ನಾವೇನು ಸುತ್ತಲೂ ಅಬ್ಸರ್ವೇಷನ್ ಮಾಡ್ತೀವಲ್ಲ, ಸರಿಯಾಗಿ ನೋಡ್ಕೊಂಡು ಹೋಗ್ತೀವಿ. ಒಂದಿಷ್ಟು ನಮ್ಮಲ್ಲಿ ನಮ್ಮದೇ ಆದಂತಹ ವಿಚಾರಗಳು ಇರ್ತವೆ, ನಮ್ಮ ಆಲೋಚನೆಗಳು, ಒಂದಿಷ್ಟು ಏನೋ ಕಲ್ಪನೆಗಳು, ಅವೆಲ್ಲವನ್ನು ಮಾಡ್ತಾ ಮಾಡ್ತಾ ಸಾಕ್ತಿರ್ತೀವಿ ನಾವು. ಈಗ ಬೆಳಿಗ್ಗೆ ವಾಕಿಂಗ್ ಅಂತ ಹೋದಾಗ ಅದು ಒಂಥರ ವಾಕಿಂಗ್ ಪ್ಲೇಸ್, ಅದು
0: ಕಣ್ಣಿಗೆ ಕವಡೆ ಕಟ್ಕೊಂಡು ಸ್ಟ್ರೇಟ್ ವಾಪಸ್
1: ಬರೋದು.
0: ಬಟ್ ಈ ವಾಕಿಂಗ್ ಹಂಗಲ್ಲ, ಈ ನಡಿಗೆ ಹಂಗಲ್ಲ. ಹೋಗ್ತಾ ಹೋಗ್ತಾ ಯಾವ ಬಸ್ ಸ್ಟಾಪ್, ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ಇಲ್ಲಿ ಯಾವ ಅಂಗಡಿ ಇದೆ, ಏನೆಲ್ಲ ಇದೆ ನಮ್ಮ ಸುತ್ತಮುತ್ತ ಅನ್ನೋದನ್ನ ನಾವು ಗಮನಿಸ್ತಾ ಹೋಗಬಹುದು ಈ ನಡಿಗೆನಲ್ಲಿ.
1: ಈಗ ನಮ್ಮ ಕೇಳುವವ್ರಿಗೆ ಏನ್ ಗಮನಿಸ್ತಾರೆ ಗೊತ್ತಾ, ಆಯ್ತು ನಡೆದಿದ್ದು ಸಾಕು, ನಮಗೊಂದು ಹಾಡಾಕಿ ಅಂತ ಅಂತಿರ್ತಾರೆ.
0: ಹಾಡಿಗೆ ನಾವು ಯಾವತ್ತು ನಿರಾಸೆ ಮಾಡೋದಿಲ್ಲ, ಅವ್ರಿಗೊಂದು ಚಂದವಾದ ಹಾಡಿಗೆ
1: ಸತತವಾಗಿ ಹಾಡುಗಳ ಚಾನಲ್ ನಮ್ದು
0: ಖಂಡಿತವಾಗಿಲ್ಲ.

0: ಹೌದು, ನಡಿಗೆಯನ್ನ ಪ್ರೀತಿಸಿ, ಬದುಕನ್ನ ಪ್ರೀತಿಸಿ, ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ಚಟುವಟಿಕೆಗಳನ್ನ ನಾವು ಪ್ರೀತಿಸಬೇಕು. ಪ್ರೀತಿಸಿ ನೋಡೋ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ಮೇಲ್ಗಳನ್ನು ಗಮನಿಸುವುದಾದ್ರೆ ನಮಗೆ ಬಂದಂಥ ಮೇಲ್ ಒಂದು ಏನೋ ಹೇಳ್ತಾ ಇದ್ರಲ್ಲ, ಈಗ ಒಂದು ಮೆಸೇಜ್ ಬಂದಿದೆ.
1: ಒಂದು ಮೆಸೇಜ್ ಇದೆ, ಈಗ ಕಾರು ನಿಲ್ಲಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ಕಾರು ನಿಲ್ಲಿಸಲು ಮರ ಬೇಕಾಗತ್ತೆ, ನೆರಳು ಬೇಕು. ಸೊ ನೆರಳು ಬೇಕಂದ್ರೆ ಮರ ಬೇಕು. ಅಲ್ಲಿ ನಿಲ್ಸಕ್ಕೆ ನಾವು ಕಾರುಗಳು ತುಂಬಾ ಜಾಸ್ತಿ ಇದ್ರೆ ಅವ್ರು ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಅವ್ರ ಮನೆ ಪಕ್ಕದಲ್ಲಿ ಮರ ಇದ್ದಂದ್ರೆ ನಮ್ದೇ ಮರ ಅನ್ನೋ ತರ ಇರ್ತಾರೆ ಭಾವನೆ.
0: ನೆರಳಿಗೆ ಮಾತ್ರ ನಾವು ವಾರಸದಾರರು
1: ಇರುತ್ತೆ.
0: ಗಿಡ ನೆಡೋದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ, ಕಾಳಜಿ ಇಲ್ಲ.
1: ಈಗ ಇದು ಹೆಂಗಿದೆ ಅಂದ್ರೆ ಆಯಾ ಸಂದರ್ಭಕ್ಕನುಸಾರವಾಗಿ ಸ್ಪಂದಿಸ್ತಾರೆ. ಈಗ ಉದಾಹರಣೆ, ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಅದು ಕರೆಗೊಂದು ಹಾಡು ಆಗಿರ್ಬೋದು, ಅಥವಾ ಬೇರೆ ವಿಚಾರಕ್ಕೆ ಮಾತುಕತೆ ಆಧಾರಿತ ಕೆಲವು ಫೋನ್ ಇನ್ ಕಾರ್ಯಕ್ರಮಗಳು ಇರ್ತಾವಲ್ಲ, ಅದಕ್ಕೆಲ್ಲ ಇರುತ್ತೆ. ಅವಾಗ ಅವರು ಒಬ್ರು ನಮಗೆ

0: ಈ ಫೋನ್ ನಂಬರ್ಗಳನ್ನು ನೀವು ಆದಷ್ಟು ಸ್ವಲ್ಪ ಒಂದೇ ಕೊಡಿ ಅಂತನೋ ವಿಚಾರವನ್ನ ಹೇಳಿದ್ದಾರೆ.
1: ಕರೆಕ್ಟ್. ಏನಾಗುತ್ತೆ ಈಗ ನಮ್ದು ವಿವಿಧ ಭಾರತಿ ಲೈವ್ ಸ್ಟುಡಿಯೋ ಇದು ಅಲ್ವಾ, ಲೈವ್ ನೇರ ಫೋನಿನ ಕಾರ್ಯಕ್ರಮಗಳಿಗೆ ನಾವು ನಂಬರ್ಗಳನ್ನ ಹೇಳ್ತಾ ಹೋಗ್ತೀವಿ.
0: ಅದೇ ಈ ವಿಚಾರ ಹೇಳಿದವರು ಯಾರು?
1: ಮಹಾಲಿಂಗಪ್ಪ ಜಾಲ್ವಾದಿ.
0: ಅಂದ್ರೆ ಎರಡು ಮೂರು ನಂಬರ್ ಕೊಟ್ರೆ ನಮ್ಗೆ ಸ್ವಲ್ಪ ಗೊಂದಲ ಆಗತ್ತೆ, ನೀವು ಒಂದು ಕೊಡಿ ಅಂತ ಅಂತಾರೆ. ಅವಾಗ ಈಗ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಸರ್ ನೀವು ಒಂದ್ ನಂಬರ್ ಕೊಟ್ಟಿರ್ತೀರಿ, ಅದು ಬಿಜಿ ಆಗ್ಬಿಟ್ಟಿರ್ತದೆ, ಮಾತಾಡ್ತಾ ಇರ್ತೀರಾ ನೀವು ಅಂತ. ಅಂದ್ರೆ ಇನ್ನೊಂದು ನಂಬರ್ ಅಲ್ಲಿ ಕೂಡ ನಾವು ಈ ಕಡೆ ಮಾತಾಡ್ತಾನು ಆ ನಂಬರ್ ಅನ್ನ ಲಾಕ್ ಮಾಡಿ ನಿಮ್ ಇನ್ನೊಂದು ನಂಬರ್ ಅನ್ನ ನಾವು ತಗೋಬಹುದು. ಅಂದ್ರೆ ಆ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಅವಾಗ ನಿಮ್ ಜೊತೆ ಮಾತಾಡಿ ನೀವು ಲೈನ್ ಅಲ್ಲಿ ಇದ್ರೆ ಆಯ್ತು ಇರಿ ನಿಮ್ ಜೊತೆಗೆ ಮಾತಾಡೋಣ ಅಂತ ಹೇಳಿ ನಾವು ಹೋಗ್ತಾ ಇರೋ ಒಂದು ಕಾಲ್ ಅನ್ನ ಮುಗಿಸಿದ ಮೇಲೆ ನಿಮ್ ಕಾಲ್ ಕೂಡ ತಗೋಬಹುದು. ಅಂದ್ರೆ ಬೇಕಾಗತ್ತೆ ಎಷ್ಟೋ ಸಲ
1: ಹೇಳೋ ಪ್ರಕಾರ ಒಂದೇ ನಂಬರ್ ಆದ್ರೆ ನಮ್ಗೆ ಈ ಚಾನ್ಸ್ ಇರಲ್ಲ.
0: ಅಂದ್ರೆ ಸಿಗಲ್ಲ, ಒಂದೇ ಬಿಜಿ ಇರುತ್ತಲ್ಲ, ಯಾವಾಗ್ಲೂ ಬಿಜಿ ಇರುತ್ತೆ ಬಿಜಿ ಇರುತ್ತೆ ಅಂತ ಹೇಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ. ಈಗ ಕರೆಗೊಂದು ಹಾಡು ಅಥವಾ ನಮ್ಮ ಬೇರೆ ಯಾವುದೇ ಫೋನಿನ ಕಾರ್ಯಕ್ರಮಗಳು ತುಂಬಾ ಒಂಥರ ಜನಪ್ರಿಯ ಅಂತ ಅನ್ಬಹುದು. ಹೌದಲ್ಲ,
1: ಕರೆಗೊಂದು ಹಾಡು ಮಾಡ್ತಾರೆ,
0: ಅವ್ರದೇ ಮಾತು, ಅವ್ರದೇ ಹಾಡು, ಅವ್ರದೇ ಒಂದು ಆಸೆ ಈಡೇರ್ತದೆ. ಇವೆಲ್ಲ ಬೇಕಾಗ್ತದೆ ಎಲ್ಲದಕ್ಕೂ ಕೂಡ, ಮನುಷ್ಯನಿಗೆ ಸ್ವಲ್ಪ ಚಟುವಟಿಕೆ ಬೇಕಾಗ್ತದೆ.
1: ಆಮೇಲೆ ಇನ್ನೊಂದು ನಾವು ಗಮನಿಸಬೇಕು, ಈಗ ಸಹಜವಾಗಿ ಏನಾಗುತ್ತೆ ಮಳೆ ಗಿಳೆ ಬಂದಾಗ ಬೇರೆ ಬೇರೆ ಕಾರಣದಿಂದ ಒಂದ್ ಲೈನ್ ಕಟ್ ಆಗುತ್ತೆ ನಮ್ಗೆ. ಆ ಕಾರಣದಿಂದ ಕೂಡ ನಾವು ಒಂದೇ ಲೈನ್ ಅಂತ ಹೇಳಿ ಹೇಳಕ್ ಸಾಧ್ಯ ಆಗೋದಿಲ್ಲ. ಇನ್ನೊಂದ್ ಲೈನ್ ಇನ್ಯಾವುದೋ ಒಂದ್ ಚಾನಲ್ಗೆ ಕೊಟ್ಟಿರ್ತೀವಿ, ಅದು ಒಂದ್ ಕಾರಣ ಆಗಿರುತ್ತೆ. ಹಾಗಾಗಿ ಎರಡು ಮೂರು ನಂಬರ್ಗಳನ್ನ ನಮ್ಗೆ ನಮ್ಮ ಕಂಟ್ರೋಲ್ ರೂಮ್ನವ್ರು ಹೇಳ್ತಾರೆ, ಆ ನಂಬರ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ.
0: ಹೌದೌದು. ಈಗ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕೊಂಡ್ರೆ ಮಾತ್ರ ಜಾಣತನ ನಮ್ದು, ಇಲ್ಲಂದ್ರೆ ಅದು ಕಾರ್ಯಕ್ರಮ ಇಡಿಯಾದ ಒಂದು ಕಾರ್ಯಕ್ರಮನೇ ಅದ ಸಫಲತೆ ಕಾಣಲ್ಲ.
1: ಕರೆಕ್ಟ್.
0: ಇವೆಲ್ಲ ಬೇಕಾಗುತ್ತೆ, ಒಂಚೂರು ಚುರುಕಾಗಿರಬೇಕು, ಒಂದಿಷ್ಟು ನಡೀಬೇಕು, ಒಂದಿಷ್ಟು ಥಿಂಕ್ ಮಾಡಬೇಕು, ಇವೆಲ್ಲವೂ ಬೇಕಾಗ್ತದೆ ನಮ್ಗೆ. ಆದ್ರೆ ಅವರ ಸಲಹೆ ಅವರವ್ರ ಅನುಕೂಲ ತಕ್ಕಂಗೆ ತುಂಬಾ ಸರಿಯಾಗಿರುತ್ತೆ.
1: ಇರ್ಲಿ, ಇಟ್ಕೊಳ್ಳಿ ಮೂರು ನಂಬರ್, ನೀವು ಸಾಧ್ಯವಾದ್ರೆ ಒಂದೇ ನಂಬರ್ ಇಂದ ಕಾಲ್
0: ನಮ್ಮಲ್ಲಿ ಸಾಕಷ್ಟಿದೆ, ಒಂದೇ ನಂಬರ್ ಸತತವಾಗಿ ಪ್ರಯತ್ನ ಮಾಡಿ ಸಿಕ್ಕೇ ಸಿಗುತ್ತೆ.
1: ಇಷ್ಟನ್ನ ಹೇಳ್ತಾ ನಾವು ನಮ್ಮ ಇವ ಒಂದು ಸ್ಪಂದನಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಸಮಯ ಅಂತೂ 2:30 ಆಗಿಬಿಡ್ತು. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮುಂಡಾನ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ತಂತ್ರ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಬೆಳೆ ಪರಿಸ್ಥಿತಿ ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತ ದುರ್ಗಣ್ಣ ಅವರು 1 ಎಕರೆಯಲ್ಲಿ ತೊಗರಿ ಬೆಳೆಯಲು ಈವರೆಗೆ ಸುಮಾರು 15,000 ರೂಪಾಯಿ ವೆಚ್ಚವಾಗಿದೆ, ಸರ್ಕಾರ ರೈತರ ಬೆಳೆ ನಷ್ಟವನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು, ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಅವರು ಸೂಚಿಸಿದ್ದಾರೆ.
1: 75 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನ ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳ 4-5 ತಾಲೂಕು ಬಿಟ್ರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 20

0: ಮೂರು ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90 ಭಾಗ ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
1: ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 180 ಕೋಟಿ ರೂಪಾಯಿಗಳನ್ನು ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು, ಒಟ್ಟು 306 ಕೋಟಿ ರೂಪಾಯಿ ಲಭ್ಯವಿದೆ. ಹೀಗಾಗಿ ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಎಸ್ಐಆರ್ನಲ್ಲಿ ನಮೂನೆ 7 ಸಲ್ಲಿಕೆ ಮೂಲಕ ಅರ್ಹ ಮತದಾರರ ಸಂವಿಧಾನದತ್ತ ಹಕ್ಕು ಕಸಿದುಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಪ್ರಕಟಿಸದೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಕಟಣಾಪೂರ್ವ ಕರಡು ಸಿಕ್ಕಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲಿ ಸೇವಾ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಯವರ ಸಾಧನೆಯನ್ನು ಕೊಂಡಾಡಿದರು. ಇನ್ನೊಂದೆಡೆ ಗದಗದಲ್ಲಿಯೂ ಪ್ರಧಾನಿಯವರ 25 ವರ್ಷಗಳ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಗತ್ತಿನ ಅಪ್ರತಿಮ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಚಾಮರಾಜನಗರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆ ಹಾಗೂ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಸಮರ್ಪಣೆಯನ್ನು ಸ್ಮರಿಸುವ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯ ಸರ್ಕಾರ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯವು ತಂತ್ರಜ್ಞಾನ ಸಂಶೋಧನೆ ನಾವೀನ್ಯತೆ ಹಾಗೂ ಮಾರುಕಟ್ಟೆ ಪ್ರವೇಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಯೋಗಕ್ಕಾಗಿ ಹಲವು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿವೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯಪಾಲ ಗ್ರೆಗ್ ಜಿಯಾನ್ ಫೋರ್ಟೆ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ತಂತ್ರಜ್ಞಾನ, ಎಂಜಿನಿಯರಿಂಗ್, ನವೋದ್ಯಮಗಳು, ಸೆಮಿಕಂಡಕ್ಟರ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ರಾಜ್ಯದ ಸಾಮರ್ಥ್ಯಗಳನ್ನು ಹಾಗೂ ಕ್ವಾಂಟಮ್ ತಂತ್ರಜ್ಞಾನ, ಫೋಟೋನಿಕ್ಸ್, ನಿಖರ ಕೃಷಿ, ಜೈವಿಕ ವಿಜ್ಞಾನ ಮತ್ತು ಸಂಶೋಧನಾ ಆಧಾರಿತ ನಾವೀನ್ಯತೆಯಲ್ಲಿ ಮೊಂಟಾನಾದ ವಿಶೇಷ ಪರಿಣತಿ ಹಂಚಿಕೆಯ ಕುರಿತು ಮಾಹಿತಿ ವಿನಿಮಯ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ಬಲಿಷ್ಠ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಪರಿಸರ ವ್ಯವಸ್ಥೆ ಹಾಗೂ ಸ್ಪಷ್ಟ ಫಲಿತಾಂಶಗಳನ್ನು ನೀಡಬಲ್ಲ ಅಂತಾರಾಷ್ಟೀಯ ಸಹಭಾಗಿತ್ವಗಳ ಅವಕಾಶಗಳನ್ನು ಪ್ರತಿಪಾದಿಸಿದ್ದಾರೆ. ಜಾಗತಿಕ ನಾವೀನ್ಯತಾ ಕೇಂದ್ರಗಳೊಂದಿಗೆ ಅರ್ಥಪೂರ್ಣ ಸಹಭಾಗಿತ್ವಗಳನ್ನು ನಿರ್ಮಿಸಲು ಕರ್ನಾಟಕವು ಬಲಿಷ್ಠ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ, ಪ್ರತಿಭೆ, ಸಂಶೋಧನಾ ಸಾಮರ್ಥ್ಯ ಹಾಗೂ ಉದ್ಯಮಶೀಲತೆಯ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ದಸರಾ ಗಜಪಡೆ ಹಾಗೂ ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆದ ಈ ತಾಲೀಮಿನಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆ ವೇಳೆ ಹಾಗೂ ಪಂಜಿನ ಕವಾಯತು ಸಮಯದಲ್ಲಿ ಸಿಡಿಸಲಾಗುವ ಕುಶಾಲ ತೋಪಿನ ಶಬ್ದಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳುವ ಆನೆ ಮತ್ತು ಕುದುರೆಗಳು ಹೆದರದಿರಲಿ ಎಂಬ ಉದ್ದೇಶದಿಂದ ಈ ತರಬೇತಿ ಆಯೋಜಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿ, ಪ್ರಥಮ

0: ಹಂತದ ಅಭ್ಯಾಸ ಯಶಸ್ವಿಯಾಗಿದ್ದು ಜಂಬೂ ಸವಾರಿಗೂ ಮುನ್ನ ಇನ್ನು ಎರಡು ಬಾರಿ ಕುಶಾಲತೋಪು ತಾಲೀಮು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅರಮನೆ ಆವರಣದಲ್ಲಿರುವ ಎಲ್ಲಾ 13 ದಸರಾ ಆನೆಗಳ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿದ್ದು ಜಂಬೂ ಸವಾರಿಗೆ ಸಂಪೂರ್ಣ ಸಜ್ಜಾಗಿವೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ.
1: ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ನಮ್ಮ ವೆಟರಿನರಿ ಡಾಕ್ಟರ್ ಮಾರ್ನಿಂಗ್ ಮತ್ತೆ ಇವನಿಗೆ ಎರಡು ಹೊತ್ತು ಅದನ್ನ ಚೆಕಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ಆನೆಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಮ್ಮರ್ ಜಾಸ್ತಿ ಇರೋದ್ರಿಂದ ನಾವು ಈಗ 3 times ನಮ್ಮವರು ಅದಕ್ಕೆ ಮೈಯನ್ನ ಉಜ್ಜಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಆ ಬಾಡಿ ಟೆಂಪರೇಚರ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಎಲ್ಲಾ ರೀತಿಯ ಮೇಜರ್ಸ್ ಗಳನ್ನ ತಗೊಂಡಿದೀವಿ. ಈ ವರ್ಷ ಈ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೂಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಡಯಟ್ ಚಾರ್ಟ್ ಅಲ್ಲಿ ಸೇರಿಸಿದೀವಿ.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 75 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತ್ತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮೊಂಟಾನಾ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: 2:50 ಈ ಸಮಯದಲ್ಲಿ ಆತ್ಮೀಯ ಕೇಳುಗರೆ, ಚಿತ್ರತಾನ ಕಾರ್ಯಕ್ರಮ ಆರಂಭಿಸೋದಕ್ಕೂ ಮುಂಚೆ ಪದಬಂಧ ಕಾರ್ಯಕ್ರಮದ ಕೊನೆಯ ಎರಡು ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನ ಹೇಳೋಣ ಅಂತ ಹೇಳಬೇಕಾಗಿದೆ. ಹಾಗಾಗಿ ಹೇಳೋಣ ಅಂತ ನಾನಿಲ್ಲಿದ್ದೇನೆ ವಿವಿಧ ಭಾರತಿಯಲ್ಲಿ. ಇನ್ನು ನಾಗರಾಜ್ ಕೊಳೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಸ್ಪಂದನ ಕಾರ್ಯಕ್ರಮದಲ್ಲಿ ಮಾಹಿತಿ ಚೆನ್ನಾಗಿತ್ತು. 60ರ ದಶಕದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಉಭಯ ಕುಶಲೋಪರಿ ಅನ್ನೋದು ಕೇವಲ ಪತ್ರದ ಸಹಾಯದಿಂದ ಪ್ರಸಾರವಾಗ್ತಾ ಇತ್ತು. ಚೆನ್ನಾಗಿದೆ ಈ ಸ್ಪಂದನ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾಗೆ ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರದಿಂದ ಸಂದೇಶ ಕಳಿಸಿದ್ದಾರೆ, ಉತ್ತರ ಹೇಳಲಿಲ್ಲ ನೀವು ಅಂತ. ಖಂಡಿತ ಹೇಳ್ತೇನೆ, ಯಾಕೆಂದರೆ ಆಗಲೇ ಕಾರ್ಯಕ್ರಮ ಮುಗಿಸುವ ಸಮಯವಾಗಿತ್ತು, ವಾರ್ತೆಗಳ ಸಮಯವಾಗಿತ್ತು, ಹಾಗಾಗಿ ಉತ್ತರ ಹೇಳೋದಕ್ಕೆ ಆಗಲಿಲ್ಲ. ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ಹಾಡುಗಳಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿದ್ದೇಶ್ವರ್ ಪ್ರಸಾದ್ ಒಳ್ಳೆಯ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಸುಭಾಷ್ ಚಂದ್ರ ನೀರಾವರಿ ಹುಬ್ಬಳ್ಳಿಯಿಂದ, ಪದಬಂಧ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ರಸಪ್ರಶ್ನೆ ಅಲ್ಲ ಸಿದ್ದೇಶ್ವರ್ ಪ್ರಸಾದ್ ಅವರೇ, ಅದು ಪದಬಂಧ ಕಾರ್ಯಕ್ರಮ. ಇನ್ನು ಯಾರು ಇವರು, ಗೀತಾ ಜೋಶಿ ರಸಪ್ರಶ್ನೆ ಅಂತ ಇದ್ದಾರೆ.

ಅದು ಪದಬಂಧ ಕಾರ್ಯಕ್ರಮ ಎಂಜಾಯ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗಿದೆ. ಪೂರ್ಣಿಮಾ ಸಾಲೆತ್ತೂರು ಇವ್ರು ಹೇಳ್ತಾ ಇದ್ರೆ ಹೆಸರು ಹಾಕಿದಾಗ ಉತ್ತರ ತಪ್ಪಿರುತ್ತೆ, ಹಾಕದಿದ್ರೆ ಸರಿಯಾಗುತ್ತೆ ಅಂತ. ಆದರೆ ನೀವು ಈ ಬಾರಿ ಕೊನೆ ಎರಡು ಪ್ರಶ್ನೆಗಳಿಗೆ ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ಪ್ರಶ್ನೆ ಏನು ಉತ್ತರ ಏನು ನೋಡ್ಬಿಡೋಣ. ಸುಸ್ತು ಉಂಟಾದರೂ ದೇವರನ್ನು ಪ್ರಾರ್ಥಿಸು ಅನ್ನೋದಕ್ಕೆ ಸ್ತುತಿಸು ಅನ್ನೋದು ಸರಿ ಉತ್ತರ. ಜೋರಿನಿಂದ ತೆರೆದ ಖಜಾನೆ ತಿಜೋರಿ, ಎರಡೂ ಉತ್ತರಗಳಿಗೆ ಯಾರ್ಯಾರು ಸರಿ ಉತ್ತರ ಕೊಟ್ಟಿದ್ದೀರಾ ಎರಡು ಪ್ರಶ್ನೆಗಳಿಗೆ ಎಲ್ಲರ ಹೆಸರನ್ನು ಈಗಾಗಲೇ ಹೇಳಿದ್ದಾಗಿದೆ. ಮತ್ತೊಮ್ಮೆ ಎಲ್ಲರ ಸ್ಪಂದನೆಗೆ, ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಬನ್ನಿ ಈಗ ಶುರು ಮಾಡೋಣ ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಕಾರ್ಯಕ್ರಮದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಗೀತೆಗಳನ್ನು ಕೇಳ್ತೀರಿ. ಯಾವ ಚಿತ್ರದಿಂದ? ಒಂದೇ ಚಿತ್ರದ ಗೀತೆಗಳಲ್ವಾ, ಹಾಗಾಗಿ ಒಂದೇ ಗುರಿ ಚಿತ್ರದ ಗೀತೆಗಳು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಚಿತ್ರದ ಎಲ್ಲ ಗೀತೆಗಳನ್ನು ಹಾಡಿದ್ದಾರೆ. ಜೊತೆಗೆ ಎಸ್ ಪಿ ಶೈಲಜಾ ಅವರು ಕೂಡ ಒಂದು ಗೀತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ಕೇಳೋಣ ಒಂದೇ ಗುರಿ ಚಿತ್ರದ ಗೀತೆಗಳು.

ನಾನು ನಿಂತಾಗ ನಿನ್ನನ್ನು ಕಂಡೆ, ಓಡೋಡಿ ಬಂದೆ. ಓ ಗೆಳೆಯ, ಹೇ ಹೇ ಹೇ.

ಸುರಿದಾಗ ಕಿಕ್ಕೇರಲಿಲ್ಲ ನನಗಾಗ, ಎದುರಲ್ಲಿ ನೀ ನಿಂತುಕೊಂಡಾಗ ಮತ್ತೇ

yahoo yahoo yahoo yahoo yahoo yeah. Oi oi oi oi oi oi oi oi oi oi oi. ಈ ಹುಬ್ಬು ಕಾಮನ ಬಿಲ್ಲಂತೆ ಕಣ್ಣೆರಡು ದ್ರಾಕ್ಷೆಯ ಹಣ್ಣಂತೆ ಕೆನ್ನೆಗಳು ಗುಲಾಬಿ ಹೂವಂತೆ ನೀನಿರಲು ನನಗಿನ್ನು ಏನು ಚಿಂತೆ.

0: ಮಿಸ್ಟರ್, ಐ ನೋ ಯುವರ್ ಹಿಸ್ಟ್ರಿ. ಮನೆ ನಂಬರ್ 120, ಬೈಕ್ ನಂಬರ್ 220, ಯು ಆರ್ 420.
1: 420, 420.

0: ಕ್ಷಣವ ಮಾಡಿದೆ.
1: ನೀ ಯಾರನ್ನು ನೋಡಿರುವೆ, ಇನ್ಯಾರನ್ನು ಕಾಡಿರುವೆ? ನೀ ಯಾರನ್ನು ನೋಡಿರುವೆ, ಇನ್ಯಾರನ್ನು ಕಾಡಿರುವೆ? ನೀ ನಾಳೆ ಕಣ್ಣೀರು ಬಿಡುವೆ.

0: ಇದುವರೆಗೆ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಗುರಿ ಚಿತ್ರದ ಎಲ್ಲಾ ಗೀತೆಗಳನ್ನು ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಎಸ್ ಪಿ ಶೈಲಜಾ ಅವರುಗಳು ಹಾಡಿದ್ರು. ಗೀತೆಗಳನ್ನು ಜೀವದೇಶಂಕರ್ ಅವರ ರಚನೆಯಲ್ಲಿ ಮೂಡಿಬಂತು. ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದಾಗಿತ್ತು ಚಿತ್ರತಾಣ ಕಾರ್ಯಕ್ರಮ. ಇನ್ನೀಗ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿ ನಂತರ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.
1: ಸಖಿ ಸಹೇಲಿ

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ಈ ಹೊತ್ತಿನಲ್ಲಿರೋದು ನಿಮ್ಮ ಗೆಳತಿ ನಂದಿನಿ. ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಷಯ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದಲ್ಲ. ಒಂದು ಸಿನಿಮಾವನ್ನು ಗಣನೆಗೆ ತೆಗೆದುಕೊಂಡ್ರೆ ಅಲ್ಲಿ ಸಂಗೀತ ಇರುತ್ತೆ, ಗಾಯನ ಇರುತ್ತೆ, ಕಥೆ, ಕಾಸ್ಟ್ಯೂಮ್, ವೈವಿಧ್ಯಮಯ ಪಾತ್ರಗಳು, ಹೀಗೆ ವಿವಿಧ ಆಯಾಮಗಳನ್ನು ನಾವು ನಮ್ಮ ಕಣ್ಣು ಮುಂದೆ ಸೃಷ್ಟಿ ಮಾಡ್ಕೋಬಹುದು. ಒಂದು ಚಿತ್ರದ ಕುರಿತಾಗಿ 60ರಿಂದ 70ರ ದಶಕದ ನಡುವೆ ಬಂದ ವೈವಿಧ್ಯಮಯ ಚಿತ್ರಕಥಾ ವಸ್ತುಗಳು ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಇಂದಿಗೂ ಕೂಡ ಆ ಎಲ್ಲ ಚಿತ್ರಗಳು ಮೆಚ್ಚುಗೆಯನ್ನು ಪಡ್ಕೊಂಡಿವೆ. ಚಿತ್ರಕಥಾ ಸೊಗಸು ಒಂದೆಡೆ, ಆದರೆ ಕಥೆ ಹೇಳುವ ಹಾಡುಗಳ ಸೊಗಡೇ ಬೇರೆ, ಅದು ಅದರಲ್ಲಿರುವಂತಹ ಆಕರ್ಷಣೆಯೇ ಬೇರೆ. ಇನ್ನು ಚಿತ್ರಕಥೆಗಳ ಮಾತು ಬಂದಾಗ ಕಥನ ಕವನಗಳ ಸೊಗಸೇ ಬೇರೆಯಾಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅಂದಿನ ದಿನದಿಂದ ಈ ದಿನದವರೆಗೂ ಕಥನ ಕವನಗಳು ಸಾಲು ಸಾಲಾಗಿ ಹರಿದು ಬಂದಿವೆ. ಇತ್ತೀಚೆಗೆ ಹೊಸ ಚಿತ್ರಗಳಲ್ಲಿ ಈ ಒಂದು ಪರಿಪಾಠ ಇಲ್ಲದೇ ಇರಬಹುದು, ಆದರೆ ಹಿಂದಿನ ಚಿತ್ರಗಳನ್ನು 60, 80, 70 ಆ ದಶಕಗಳಲ್ಲಿನ ಚಿತ್ರಗಳ ಕಡೆ ನಾವು ಗಮನ ಹರಿಸಿದಾಗ ಕಥೆಗಳನ್ನು ಹೇಳುವ ಹಲವಾರು ಹಾಡುಗಳು ನಮಗೆ ಒಂದು ದೊಡ್ಡ ಪಟ್ಟಿಯಲ್ಲಿ ನಮಗೆ ಸಿಗುತ್ತೆ. ಇನ್ನೂ ಹಿಂದಕ್ಕೆ ಹೋದರೆ ಪುರಾಣ ಕಥೆಗಳನ್ನು ಹಾಡುಗಳ ರೂಪದಲ್ಲಿ ನಾವು ಕೇಳಿದ್ದೇವೆ. ಅದು ಕೂಡ ನಿಮ್ಮ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ಸಾಕಷ್ಟು ಬಾರಿ ಕೇಳಿರ್ತೀರ. ಈಗ ಕಥೆಗಳನ್ನು ಹೇಳುವ ಹಾಡುಗಳ ಕುರಿತಾಗಿ ನಾವು ಸ್ವಲ್ಪ ಬೆಳಕು ಚೆಲ್ಲೋಣ. ಯಾವ್ಯಾವ ಚಿತ್ರದಲ್ಲಿ ಯಾವ ರೀತಿಯ ಹಾಡುಗಳಿವೆ, ಅವು ಯಾವ ರೀತಿಯ ಕಥೆಗಳನ್ನು ಹೇಳುತ್ತೆ, ಅದರ ಬಗ್ಗೆ ಮಾತನಾಡ್ತಾ ಸಾಗೋಣ ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ. ಈಗ ಬರ್ತಾ ಇದೆ 1958ರಲ್ಲಿ ಬಿಡುಗಡೆಯಾದ ಚಿತ್ರ ಭೂ ಕೈಲಾಸ. ಬಹಳ ಹಿಂದಿನ ಚಿತ್ರ, ಸಿರ್ಕಳಿ ಗೋವಿಂದರಾಜನ್ ಅವರು ಹಾಡಿರುವ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಗೀತೆ ಏನು ಹೇಳುತ್ತೆ, ಗೀತೆಯನ್ನು ಗಮನಿಸಿ. 6-7 ನಿಮಿಷಗಳ ಅವಧಿಯಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಕಟ್ಟಿಕೊಡುತ್ತೆ.

ತ್ರಿಭುವನ ಪಾಲಗೆ ನೆಪ ಮಾತ್ರ ಬರಗುರು ವಿಶ್ವಾಮಿತ್ರ ಅಭಯ ಅಗಲ್ಯಗೆ ನೀಡುವ ಪಾತ್ರ ಅಭಯ ಅಗಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿಸು

ಭೂಕೈಲಾಸ ಚಿತ್ರದ ಈ ಹಾಡು ರಾಮನ ಅವತಾರ. ಈ ಹಾಡಿನ ಎಫೆಕ್ಟ್ ಹೇಗಿದೆ ಅಂದರೆ ಇಂದಿಗೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ. ಕೇವಲ 6-7 ನಿಮಿಷಗಳಲ್ಲಿ ಇಡೀ ರಾಮಾಯಣದ ಕಥೆಯನ್ನು, ಅಂದರೆ ರಾಮನ ಹುಟ್ಟಿನಿಂದ ಹಿಡಿದು ಮದುವೆ, ವನವಾಸ, ರಾವಣನೊಡನೆ ಯುದ್ಧ, ಸೀತೆಯನ್ನು ರಾವಣನ ಕೈಯಿಂದ ಸೆರೆಯಿಂದ ಬಿಡಿಸ್ಕೊಂಡು ಬರೋದು, ನಂತರ ಹನುಮಂತನ ಆಗಮನ, ಎಲ್ಲವೂ ಕೂಡ ಸರಣಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಗೀತರಚನಕಾರರು. ಹಾಡಿನ ರಚನೆಕಾರರ ವಿದ್ವತ್ತು, ಪದಗಳ ಶ್ರೀಮಂತಿಕೆಯನ್ನು ಅದು ಬಿಂಬಿಸುತ್ತೆ. ಅದು ಎಷ್ಟು ಚೆನ್ನಾಗಿ ಪದಗಳನ್ನು ಬಳಸ್ಕೊಂಡಿದ್ದಾರೆ, ಅವರ ಸಮರ್ಥತೆಯನ್ನು ಇದು ಎತ್ತಿ ತೋರಿಸುತ್ತೆ. ಆಹಾ ನೋಡದು ಹೊನ್ನಿನ ಜಿಂಕೆ, ಹಾಳಾಗುವುದಯ್ಯೋ ಲಂಕೆ. ಹೊನ್ನಿನ ಜಿಂಕೆ ಕಾಣಿಸ್ಕೊಳ್ತು, ಅಲ್ಲಿಗೆ ಲಂಕೆಯ ನಿರ್ನಾಮವಾಗುವ ಸಮಯ ಬಂದಿತ್ತು ಅನ್ನುವ ಸಾಲುಗಳು ಕೇಳುಗನ ಮನಸ್ಸಿನಲ್ಲಿ ಲಂಕೆ ನಾಶ ಹೊಂದುವ ಚಿತ್ರಣವನ್ನು ಮೂಡಿಸುತ್ತೆ. ಈ ಒಂದು ಹಾಡನ್ನು, ಈ ಹಾಡಿನ ದೃಶ್ಯವನ್ನು ಈಗಿನ ಮಕ್ಕಳಿಗೆ, ಅಂದರೆ ಸುಮಾರು 5-6 ವರ್ಷದ ಮಕ್ಕಳಿಗೆ, 10-12 ವರ್ಷದವರೆಗಿನ ಮಕ್ಕಳಿಗೆ ತೋರಿಸಿದ್ರೆ ಇಡೀ ರಾಮಾಯಣದ ಚಿತ್ರಣವನ್ನು ನಾವು ಕಥೆಯ ರೂಪದಲ್ಲಿ ಅವರಿಗೆ ಈ ಹಾಡಿನ ಮೂಲಕ ಹೇಳ್ಬೋದು. ಅದನ್ನೇ ಈ ಪರಿಮಳ ಕಾರ್ಯಕ್ರಮದ ವಿಶೇಷತೆಯಾಗಿ ಕಥೆಗಳನ್ನು ಹೇಳುವ ಹಾಡುಗಳು ಅಂತ ಶೀರ್ಷಿಕೆಯಡಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ದೃಶ್ಯಕ್ಕೂ ಧ್ವನಿಗೂ ಸಾಹಿತ್ಯಕ್ಕೂ ನಡುವಣ ಪರಿಣಾಮಕಾರಿ ಸಂಬಂಧ ಏರ್ಪಡಿಸುವಂತಹ ಇಂಥ 10 ಹಲವು ಹಾಡುಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿವೆ. ಕವನ ಕಥನ ಸಾಲಿನಲ್ಲಿ ಅದ್ವಿತೀಯ ಅನ್ನಿಸುವಷ್ಟು ಹೆಸರು ಮಾಡಿವೆ ಅನೇಕ ಗೀತೆಗಳು. ಅದೇ ರೀತಿ ಈ ಗೀತೆ ಬಹುಶಃ ಇದು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಲ್ಲಿ ವಿಶ್ವಾಮಿತ್ರ ಮೇನಕೆಯರ ಕಥೆಯನ್ನು ಆಧರಿಸಿದ ಒಂದೆರಡು ಚಿತ್ರಗಳಲ್ಲಿ ಅವರ ಕಥೆಯನ್ನು ಆಧರಿಸಿದ ಸನ್ನಿವೇಶಗಳ ಹಾಡುಗಳನ್ನು ನೋಡಬಹುದು. ಆದರೆ ಭಾಗ್ಯಜ್ಯೋತಿ ಚಿತ್ರದ ಒಂದು ಪ್ರೇಮ ಗೀತೆ ಸಂಸ್ಕೃತ ಗೀತ ನಾಟಕದಲ್ಲಿ, ಅಂದರೆ ಪಿ ಬಿ ಶ್ರೀನಿವಾಸ್ ಅವರು ರಚಿಸಿದ್ದಾರೆ, ಇಂದಿಗೂ ಕೂಡ ಆ ಒಂದು ಗೀತೆ ಬಹಳ ಜನಪ್ರಿಯ. ಕೇಳೋಣ ಬನ್ನಿ. ಇದು ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿದ್ದರೂ ಕೂಡ ಅಷ್ಟೇ ಅಮೋಘವಾಗಿದೆ. ಪಿ ಬಿ ಶ್ರೀನಿವಾಸ್ ಅವರದು ರಚನೆ ಈ ಗೀತೆಗೆ ಇದ್ದೇ ಇದೆ. ಧ್ವನಿಯಂತೂ ಪಿ ಬಿ ಶ್ರೀನಿವಾಸ್ ಅವರ ಇಂಪಾದ ಧ್ವನಿ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ ಸಹ ಗಾಯಕಿಯಾಗಿ ಕಾಣಿದೆ.

0: ಸ್ಪೃಶಮಾಂ.
1: ಕಿಂ ಕಾರಣಂ?
0: ಮನ್ಮಾನಸ ರಸ ಸರೋಜ ಭೃಂಗ ಮಹಿತೌದಾರ್ಯ ಮಹೀಧರ ಶೃಂಗ ಜಿತ

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಥೆಗಳು ಹೇಳುವ ಹಾಡುಗಳು ಈ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಹೇಳುವ ಹಾಡುಗಳ ಮೇಲೆ ಬೆಳಕು ಚೆಲ್ತಾ ಇದ್ದೇವೆ. ಪೌರಾಣಿಕ ಕಥೆಗಳ ಕುರಿತಾಗಿ ಎರಡು ಗೀತೆಗಳನ್ನು ಕೇಳಿದ್ರಲ್ಲ, ಈ ಪೌರಾಣಿಕ ಕಥೆಗಳನ್ನು ಆಧರಿಸಿದ ಶ್ರೀಮಂತ ಸಾಹಿತ್ಯಗಳಷ್ಟೇ ಅಲ್ಲ, ಐತಿಹಾಸಿಕ ಕಥನ ಕವನಗಳನ್ನು ನಾವು ಕಾಣಬಹುದಾಗಿದೆ. ನಮ್ಮ ಚಿತ್ರಗಳಲ್ಲಿ ಅವು ಕೂಡ ಖ್ಯಾತಿಯನ್ನು ಪಡೆದಿವೆ. ಬಹುಶಃ ಈ ಹಾಡುಗಳಲ್ಲೆಲ್ಲ ಮೊದಲ ಸಾಲಿನಲ್ಲಿ ನಿಲ್ಲುವಂಥದ್ದು

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಐತಿಹಾಸಿಕ ಕವನಗಳ ಸಾಲಿನಲ್ಲಿ, ಐತಿಹಾಸಿಕ ಚಿತ್ರಣವನ್ನು ಕಟ್ಟಿಕೊಡುವ ಹಾಡುಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂಥದ್ದು ಈ ಗೀತೆ. ಈ ಒಂದು ಗೀತೆ ಚಿತ್ರಕ್ಕೆ ಎಷ್ಟು ಇಂಬು ಕೊಡ್ತು ಅಂತಂದರೆ, ಆ ಚಿತ್ರದಲ್ಲಿನ ಆ ನಾಯಕನ ಪಾತ್ರ ಎಂಥದ್ದು, ಅವನಿಗೆ ತನ್ನ ಹುಟ್ಟೂರಿನ ಬಗ್ಗೆ ಇದ್ದಂತಹ ಅಭಿಮಾನ ಎಂಥದ್ದು ಅನ್ನೋದನ್ನು ತೋರಿಸೋದಲ್ಲದೆ, ಒನಕೆ ಓಬವ್ವನ ಕಥೆಯನ್ನು ನೋಡುಗರಿಗೆ ವಿಸ್ತಾರವಾಗಿ ಕೇವಲ ಒಂದು 5-6 ನಿಮಿಷಗಳಲ್ಲಿ ಹೇಳುತ್ತೆ ಈ ಹಾಡು. ಅದೇ ರೀತಿ ಆ ಒಂದು ಸ್ಥಳ ಯಾವುದಪ್ಪ, ಹೋಗಿ ನೋಡಿ ಬರೋಣ ಅನ್ನೋಷ್ಟು ಆಕರ್ಷಕವಾಗಿದೆ ಈ ಒಂದು ಹಾಡಿನ ಚಿತ್ರಣ. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ದಕ್ಷ ನಿರ್ದೇಶನದ ಚಿತ್ರದ ಗೀತೆ ಇದು. ನಾಗರಹಾವು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಕಥೆಗಳನ್ನ ಹೇಳುವ ಹಾಡುಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮತ್ತೊಂದು ಚಿತ್ರ ಕೃಷ್ಣ ರುಕ್ಮಿಣಿ. ಈ ಚಿತ್ರದಲ್ಲಿ ನಾಯಕ ಗೈಡ್ ಆಗಿ ಹಂಪಿಯ ಸುತ್ತಮುತ್ತ ಬರುವ ಜನರನ್ನೆಲ್ಲ ಕಲೆ ಹಾಕಿ ಅಲ್ಲಿನ ಐತಿಹಾಸಿಕ ಘಟನೆಗಳನ್ನ ವಿವರಣೆ ಮಾಡುವಂತಹ ಒಂದು ಪಾತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ್ದಾರೆ ಈ ಗೀತೆಯನ್ನು. ಕೆ ವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಇದೆ. ಕರ್ನಾಟಕದ ವೈಭವವನ್ನ, ಹಂಪಿಯ ಸೌಂದರ್ಯವನ್ನು ವಿವರಿಸುವಂತಹ ಒಂದು ಸನ್ನಿವೇಶ ಈ ಚಿತ್ರದಲ್ಲಿ, ಈ ಹಾಡಿನಲ್ಲಿ ನಾವು ಕಾಣಬಹುದು. ಅತ್ಯಂತ ಒಂದು ರೀತಿ ಆಕರ್ಷಕ ಹಾಡುಗಳು ಇವೆಲ್ಲವೂ ಅಂತ ಹೇಳಬಹುದು. ಮನಸ್ಸಿನಲ್ಲಿ ಒಂದು ರೀತಿ ಪುಳಕ ಉಂಟು ಮಾಡುತ್ತೆ. ಇತಿಹಾಸದ ಪುಟಗಳನ್ನು ತೆರೆದು ನೋಡಬೇಕು, ಹಾಗೆ ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಮಹತ್ವವನ್ನು ತಿಳಿಬೇಕು ಅನ್ನುವ ಒಂದು ಉತ್ಕಟ ಆಸೆ ನಮ್ಮಲ್ಲಿ ಮೂಡಿಸುವಂತಹ ಗೀತೆಗಳು ಇವೆಲ್ಲವೂ ಆಗಿವೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಥೆಗಳನ್ನು ಹೇಳುವ ಹಾಡುಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಚರಿತ್ರೆ, ಪುರಾಣಗಳು, ಹಾಗೆ ವೈವಿಧ್ಯಮಯ ಸನ್ನಿವೇಶಗಳು, ಪೌರಾಣಿಕ ಕಥೆಗಳು, ಅವುಗಳನ್ನು ಬಿಂಬಿಸುವಂಥ ಹಾಡುಗಳನ್ನು ಕೇಳಿದ್ರಲ್ಲ, ಇವುಗಳ ಮಾತು ಒಂದು ಕಡೆ ಆದರೆ ಜಾನಪದ ಪಂಚತಂತ್ರದ ಕಥನ ಕವನಗಳ ಚೆಲುವೇ ಬೇರೆ. ಹಾಗೆ ಕೇಳೋದಕ್ಕೂ ಸುಂದರವಾಗಿಯೇ ಇರುವಂಥದ್ದು. ಹಾಡಾಗಿ ರೂಪದಲ್ಲಿ ಅಲ್ಲ, ಕೇವಲ ಕಥೆಗಳ ರೂಪದಲ್ಲಿ ಕೇಳೋದಕ್ಕೂ, ಹಾಡುಗಳ ರೂಪದಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ನೀತಿ ಕಥೆಗಳು ಅವುಗಳನ್ನು ಕೇಳೋದಕ್ಕೂ ಹೇಳೋದಕ್ಕೂ ಬಹಳ ಚೆನ್ನಾಗಿರುತ್ತೆ, ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಜೊತೆಗೆ ಅದನ್ನು ಕೇಳಿಸ್ಕೊಳ್ಳುವಂತಹ ಮಕ್ಕಳ ಕಣ್ಣುಗಳಲ್ಲಿ ಮೂಡುವಂಥ ಆಶ್ಚರ್ಯ, ಆ ಪಿಳಿಪಿಳಿ ಕಣ್ಣುಗಳಲ್ಲಿ ಮೂಡುವ ಬೆಳಕು, ಕುತೂಹಲ, ಎಲ್ಲವೂ ಬಹಳ ಮೌಲ್ಯಭರಿತವಾದದ್ದು ಅಂತ ಅನಿಸುತ್ತೆ. ಅವರಿಗೆ ಓದುವ ಒಂದು ಹವ್ಯಾಸ ಮೂಡಿಸೋದ್ರಲ್ಲೂ ಕೂಡ ಇವು ಬಹಳಷ್ಟು ಸಹಾಯಕಾರಿ ಅಂತ ಹೇಳಬಹುದು. ಮಕ್ಕಳನ್ನು ಬಹಳಷ್ಟು ರಂಜಿಸಿರುವಂತಹ ಇಂಥ ಗೀತೆಗಳು ಹತ್ತು ಹಲವು ನಮ್ಮ ಚಿತ್ರಗಳಲ್ಲಿ ನಾವು ಕಾಣಬಹುದು. ಇತ್ತೀಚಿನ ಹೊಸ ಚಿತ್ರಗಳಲ್ಲಿ ಇವು ಕಡಿಮೆ ಆಗ್ತಾ ಇರಬಹುದು, ಆದರೆ ಹಳೆಯ ಚಿತ್ರಗಳಲ್ಲಂತೂ ಇದ್ದೇ ಇದೆ ಈ ರೀತಿಯ

0: ಜನ್ಮರಹಸ್ಯ ಚಿತ್ರದ ಅದ್ಭುತವಾದ ಗೀತೆ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿತ್ತು ಈ ಗೀತೆಗೆ. ನಾವು ಹಾಗೇ ನಮ್ಮ ಬಾಲ್ಯದ ದಿನಗಳಿಗೆ ಜಾರಿ ಹೋಗುತ್ತೆ ಅಲ್ವಾ ನಮ್ಮ ಮನಸ್ಸು. ಹೌದು, ಇದಂತೂ ತುಂಬ ಸುಂದರ ಗೀತೆ ಅಂತ ಹರೀಶ್ ಮಲ್ಲೇಶ್ವರದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಅನುಷಾ ಅವರು ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಇದೇ ರೀತಿಯ ಹಲವಾರು ಗೀತೆಗಳಿವೆ, ಒಂದೆರಡು ಮೂರನ್ನು ನಾನು ಪ್ಲೇಲಿಸ್ಟ್ನಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಈ ಕಾವೇರಿ ತೀರದಲ್ಲಿ ಒಂದು ಕಾಡು, ಇದು ಹಾಲಿವುಡ್ನ ಲಯನ್ ಕಿಂಗ್ ಅಥವಾ ಜಂಗಲ್ ಬುಕ್ನಂಥ ಕಾರ್ಟೂನ್ ಚಿತ್ರಗಳ ಮಾದರಿಯಲ್ಲಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆ ಒಂದು ಕಲ್ಪನೆಯನ್ನು ನಮಗೆ ಕೊಡುತ್ತೆ. ಅದೇ ರೀತಿ ಮುಂದೆ ಮೂಡಿ ಬರ್ತಾ ಇದೆ ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಒಂದು ಗೀತೆ, ಒಂದು ಸಣ್ಣ ವಿರಾಮದ ನಂತರ.
1: ಅಮ್ಮ ಒಂದು ಕತೆ ಹೇಳಮ್ಮ.
2: ಹ್ಞೂ, ಯಾವ ಚಾನಲ್ ಹಾಕ್ಲಿ?
3: ಟಿವಿಲಿ ಬೇಡ, ನೀನ್ ಹೇಳು.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ನೋಡಿ, ಕಥೆಗಳಲ್ಲಿ ಎಷ್ಟೊಂದು ಇದೆ, ನಮ್ಮ ಅನುಭವವನ್ನು ಎಷ್ಟು ಹೆಚ್ಚಿಸುತ್ತೆ. ಕತೆ ಹೇಳೋದಕ್ಕೂ ಅನುಭವ ಬೇಕು, ಅದನ್ನು ಕೇಳಿಸ್ಕೊಂಡು ಕಲ್ಪನಾ ಲೋಕದಲ್ಲಿ ವಿಹರಿಸುವ ಮನಸ್ಸುಗಳು ಬೇಕು. ಜನಪದ ಸಾಹಿತ್ಯವಂತೂ ಅಷ್ಟು ಚೆನ್ನಾಗಿದೆ. ಜನಪದ ಗೀತೆಗಳು ಎಷ್ಟೋ ಶಾಲೆಗಳಲ್ಲಿ ಇಂದಿಗೂ ಕೂಡ ಕೆಲವು ಹಾಡುಗಳನ್ನು ತೆಗೆದುಕೊಂಡು ಒಂದು ಮಕ್ಕಳ ಕೈಲಿ ಒಂದು ಸ್ಮಾಲ್ ಸ್ಕಿಟ್ಟು ಅಥವಾ ಡ್ರಾಮಾ ರೀತಿ ಹಾಡಿನ ಒಂದು ಸೆಟ್ಟಿಂಗ್ ಹಾಕಿ ಮಾಡಿಸೋದು ಕೂಡ ನಾವು ನೋಡಿರ್ತೇವೆ. ಅಂಥ ಹಾಡುಗಳು ಬಹಳಷ್ಟು ಇವೆ ಚಿತ್ರಗಳಲ್ಲಿ, ಅದನ್ನು ಮುಂದೆ ನಿಮಗಾಗಿ ಕೇಳಿಸಲಾಗುತ್ತೆ. ಈಗ ಸದ್ಯಕ್ಕೆ ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಲ್ಲಿನ ಒಂದು ಗೀತೆ. ಸೌಮಿತ್ರಿ, ಅಂಜಲಿ ಎಲ್ಲಾರ್ ಮತ್ತು ಸಂಗಡಿಗರು ಜಿ ಉದಯ್ ಶಂಕರ್ ಅವರ ಗೀತೆಗೆ ದನಿಯಾಗಿದ್ದಾರೆ. ಸಲೀಲ್ ಚೌಧರಿ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಕಿಂದರಿ ಜೋಗಿ ಚಿತ್ರದ ಚಿತ್ರ ಅಲ್ಲ, ಕಿಂದರಿ ಜೋಗಿ ಕಥೆಯನ್ನು ಆಧರಿಸಿದ ಒಂದು ಸನ್ನಿವೇಶದ ಹಾಡು ಇದು. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ ಇದಾಗಿತ್ತು. ಸಲೀಲ್ ಚೌಧರಿಯವರ ಸಂಗೀತ ಸಂಯೋಜನೆ. ಉಪಕಾರ ಮಾಡಿದವರಿಗೆ ಕೊಟ್ಟ ಮಾತಿಗೆ ತಪ್ಪದಂತೆ ನಾವು ನಡೆದುಕೊಳ್ಳಬೇಕು ಅನ್ನುವ ನೀತಿ ಪಾಠವನ್ನು ಹೇಳುವಂತಹ ಒಂದು ಕಥೆ ಇದಾಗಿದೆ. ಇದೇ ರೀತಿಯ ಇನ್ನೊಂದು ಕಥೆ, ಎಷ್ಟು ಜಾನಪದ ಕಥೆಗಳು ಅದೆಷ್ಟು ಬುದ್ಧಿಯನ್ನು ಹೇಳುತ್ತೆ, ಅದೆಷ್ಟು ರೀತಿಯಲ್ಲಿ ನಮಗೆ ವಿವೇಚನೆಯನ್ನು ನೀಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹಾಡುಗಳ ರೂಪದಲ್ಲಿ ನಾವು ಕಂಡುಕೊಂಡಿದ್ದೀವಿ. ಕಥೆಯನ್ನು ಆಧಾರವಾಗಿರಿಸಿಕೊಂಡು ಅದನ್ನು ಹಾಡಿನ ರೂಪದಲ್ಲಿ ಹೇಳೋದು ಒಂದು ಬಗೆಯಾದರೆ, ಜಾನಪದದ ಸೊಗಡನ್ನು ಕನ್ನಡ ಚಿತ್ರಗೀತೆಗಳಲ್ಲಿ ಹರಿಸೋದು ಕೂಡ ಅದು ಒಂದು ಕಲೆನೇ ಅಂತ ಹೇಳ್ಬೋದು. ಜಾನಪದದ ಗಾದೆಗಳಿರ್ಬೋದು, ಒಗಟು ಅಥವಾ ಯಾವುದಾದ್ರೂ ಕಲ್ಪನೆಯ ಕಥೆಗಳಿರ್ಬೋದು, ಇವೆಲ್ಲ ಚಿತ್ರದ ಮಾತುಗಳಲ್ಲಿ ಉಪಯೋಗಿಸಿದ್ದಕ್ಕಿಂತಲೂ ಹಾಡುಗಳಲ್ಲಿ ಬಳಕೆಯಾದದ್ದೇ ಹೆಚ್ಚು ಅಂತ ನಾವು ಕಾಣ್ತೇವೆ ಹಳೆಯ ಚಿತ್ರಗಳಲ್ಲಿ. ಇತ್ತೀಚಿನ ಚಿತ್ರಗಳಲ್ಲಿ ಅದು ಸ್ವಲ್ಪ ಮರೆಯಾಗ್ತಾ ಇದೆ. ಯಾಕೆಂದರೆ ಮಕ್ಕಳಲ್ಲಿ ಕಥೆ ಕೇಳುವ ಅಥವಾ ದೊಡ್ಡವರಲ್ಲಿ ಕಥೆ ಹೇಳುವ ಒಂದು ಪರಿಪಾಠ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಇದನ್ನು ನಾವು ಉಳಿಸಿ ಬೆಳೆಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬರೀ ಸೋಷಿಯಲ್ ಮೀಡಿಯಾಗೆ ಅಂಟಿಕೊಂಡು ಯಾವುದೋ ಮೊಬೈಲ್ನಲ್ಲಿ ಬರುವಂತಹ ಕಥೆಗಳನ್ನು ಅಥವಾ ಚಿತ್ರಗಳನ್ನು ನೋಡ್ತಾ ಇರೋದು ಅದು ದೇಹಾರೋಗ್ಯಕ್ಕೂ ಒಳ್ಳೆಯದಲ್ಲ, ಜೊತೆಗೆ ಮನಸ್ಸಿಗೂ ಕೂಡ ಅದೇನು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಆದರೆ ಈ ರೀತಿಯ ಕಥೆಗಳನ್ನು ಬಾಯಿಂದ ಬಾಯಿಗೆ ಹರಡ್ತಾ ಮಕ್ಕಳನ್ನು ಕೂಡಿಸ್ಕೊಂಡು ಹೇಳುವಾಗ ಅವರ ಕಲ್ಪನಾ ಲೋಕದಲ್ಲಿ ಅವರನ್ನು ವಿಹರಿಸೋದಕ್ಕೆ ಬಿಟ್ಟಾಗ ಅದೆಷ್ಟು ಅವರ ಬುದ್ಧಿ ಬೆಳವಣಿಗೆ ಆಗುತ್ತೆ, ಅವರ ಕಲ್ಪನಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ನಾವು ಕಂಡುಕೊಳ್ಳಬಹುದು.
1: ಸಹ್ಯಾದ್ರಿ ಸಾಲಿನ

ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಗೀತೆಗಿದೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ.

ಕೇಳಿ, ಅಪಾಯ ಬಂದಾಗ ಉಪಾಯ ಹೇಳ್ತೀನಿ. ಆ ಸರ್ಪ

ನಿನ್ನ ದರ್ಪ ಏನು ನಡೆಯಲ್ಲ. ತಾಳು ತಾಳು, ನಿನ್ನ ಪೌರುಷ ಆವೇಶ ರೋಷ ಅಲ್ಲಿ ತೋರಿಸು.

0: ನೀವೇನು ಉತ್ತಿರುವಿರ ಬಿತ್ತಿರುವಿರ, ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.
2: ಇವತ್ತಿನ ಪರಿಮಳ ಕಾರ್ಯಕ್ರಮ ಹೇಗೆ ಕಳೀತೋ ಗೊತ್ತೇ ಆಗಲಿಲ್ಲ, ಕತೆಗಳ ಲೋಕದಲ್ಲಿ ವಿಹರಿಸಿದ್ವಿ ಅಂತ ತುಂಬ ಜನ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು ಮೊದಲಿಗೆ ಎಲ್ಲರಿಗೂ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸುವರ್ಣ ಸೇತುವೆ ಚಿತ್ರದ ಒಂದು ಗೀತೆಯನ್ನು ನೆನಪಿಸ್ಕೊಂಡಿದ್ದಾರೆ, ಖಂಡಿತ ಆ ಗೀತೆ ಪ್ರಸಾರ ಆಗುತ್ತೆ. ಪ್ರಭಾಕರ್ ಪಾಸ್ತಿ ವಿದ್ಯಾನಗರ ಹುಬ್ಬಳ್ಳಿಯಿಂದ ಶ್ರೀಶೈಲ, ನಾವು ಬಂದೀವಿ ಶ್ರೀಶೈಲ ನೋಡೋದಕ್ಕೆ, ಆ ಗೀತೆ ನೆನಪಾಗ್ತಾ ಇದೆ, ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೀನಾ ಉಲ್ಲಾಳು ಉಪನಗರದಿಂದ ಅಪರೂಪದ ಗೀತೆಗಳು ಖುಷಿ ಕೊಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಬೈಲಹೊಂಗಲ ಕೆಂಗಾನೂರು ಗ್ರಾಮದಿಂದ ವೀರಪ್ಪ ಕಳಸಣ್ಣನವರ್, ಮತ್ತು ಕುಮಾರ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಪ್ಲೇಲಿಸ್ಟ್ನಲ್ಲಿ ರಾಮಲಕ್ಷ್ಮಣ ಚಿತ್ರದ ಹಾಡು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇದ್ದಾರೆ. ಭಾಗ್ಯ ಸುರೇಂದ್ರ ಅವರು ಕೂಡ ಕಾರ್ಯಕ್ರಮ ಇಷ್ಟಪಟ್ಟು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನುಷಾ ಅವರು ನಾವೆಲ್ಲ ಕಥೆ ಕೇಳಿ ಮಲಗ್ತಾ ಇದ್ವಿ, ಈಗೆಲ್ಲ ಮೊಬೈಲ್ ಲೋಕ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಥೆ ಸಾರುವಂಥ ಹಾವು ಮುಂಗಿಸಿ ಕಥೆ ಇರುವಂಥ ಗೀತೆ ಮನಸ್ಸಿಗೆ ಮುದ ನೀಡುತ್ತೆ ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಹರೀಶ್ ಅವರು ಕೂಡ ಇದೇ ಗೀತೆಯನ್ನು ನೆನಪಿಸ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಸ್ಪಂದನೆಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕಥೆಗಳ ಲೋಕದಲ್ಲಿ ವಿಹರಿಸ್ತಾ ಇದ್ದರೆ ಅದೆಷ್ಟೋ ಬಗೆಯ ಕಥೆಗಳನ್ನು ನಾವು ಕಾಣಬಹುದು. ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು, ಅದು ಜಾನಪದ ಕಥೆ ಇರ್ಬೋದು, ಪೌರಾಣಿಕ ಕಥೆ ಇರ್ಬೋದು, ಮಕ್ಕಳ ಕೈಲಿ ಆ ಒಂದು ಶೋವನ್ನು ಮಾಡಿಸೋದಿರ್ಬೋದು, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅದು ಒಂದು ರೀತಿಯ ತುಂಬ ಖುಷಿ ಕೊಡುವಂಥ ವಿಷಯ, ಶಿಕ್ಷಕರಿಗೂ ಕೂಡ ಹೌದು, ಮಕ್ಕಳಿಗೂ ಕೂಡ. ಹಾಗೆ ಅವರ ಮಕ್ಕಳು ನಟನೆ ಮಾಡೋದನ್ನು ನೋಡಿ ಪೋಷಕರು ಅಷ್ಟೇ ಹಿರಿ ಹಿಗ್ತಾರೆ. ಈಗ ಅಂಥದ್ದೇ ಒಂದು ಗೀತೆಯನ್ನು ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ. ಸುವರ್ಣ ಸೇತುವೆ ಚಿತ್ರಕ್ಕಾಗಿ ಗೀತಾಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ, ವಾಣಿ ಜಯರಾಮ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಈ ಒಂದು ಗೀತೆಯ ಮೂಲಕ ಆ ಮಗುವಿನ ಅಹಂಕಾರ, ಈ ಗೀತೆಯಲ್ಲಿ ಆಕೆ ಅಭಿನಯಿಸಿದ್ದಾಗಿನಿಂದ ಆಕೆಯ ಒಂದು ಏನು ಬಿಹೇವಿಯರ್ನಲ್ಲೇ ಬದಲಾವಣೆ ಕಾಣಬಹುದು. ಅದು ಒಂದು ನೀತಿ ಹೇಳುವಂತಹ ಸಂದರ್ಭ. ಸುವರ್ಣ ಸೇತುವೆ ಚಿತ್ರದಲ್ಲಿ ಬೇಬಿ ರೇಖಾ ಅವರು ನಟಿಸಿರುವ ಈ ಗೀತೆಯನ್ನು ಕೇಳಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತವು ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿ ಮುಂದುವರೆದಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಎಂಬ ಹೊಸ ಅಧ್ಯಾಯವನ್ನು ಬೆಂಗಳೂರಿನ ಐಐಎಂನಲ್ಲಿ ಆರಂಭಿಸಲಾಗಿದೆ. ಈ ವರ್ಷದ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ವಿಜ್ಞಾನಿಗಳಾದ ಹೆನ್ರಿ ಕಗನ್ ಮತ್ತು ಕೆನ್ಸೋ ಸೊವಾಯಿ ಅವರಿಗೆ ಜಂಟಿಯಾಗಿ ಘೋಷಿಸಲಾಗಿದೆ. ಅಸಂಹಿತ ಜೈವಿಕ ಸಂಶ್ಲೇಷಣೆಯಲ್ಲಿ ರೇಖಾತ್ಮಕ ರಹಿತ ಪರಿಣಾಮಗಳು ಮತ್ತು ಸ್ವಯಂಚಾಲಿತ ಪ್ರೇರಣೆ ಕುರಿತ ಆವಿಷ್ಕಾರಕ್ಕಾಗಿ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸಸ್ ಈ ಗೌರವವನ್ನು ಪ್ರಕಟಿಸಿದೆ. ಆರೋಪಿಯನ್ನು ಕಸ್ಟಡಿಯಲ್ಲಿಟ್ಟು ವಿಚಾರಣೆ ನಡೆಸುವಂತೆ ಹೈಕೋರ್ಟ್ಗಳು ಸಲಹೆ ನೀಡಬಾರದು ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂಬ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಯೂನಿವರ್ಸಿಟಿ ಆಫ್ ಕೊಲೊರಾಡೋ ಡೆನ್ವರ್ ಸಂಸ್ಥೆಯು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದಿಂದ ಪ್ರಮಾಣ ಪತ್ರ ಪಡೆದುಕೊಂಡಿದೆ. ಈ ಮೂಲಕ ಭಾರತದಲ್ಲಿ ಪದವಿ ನೀಡುವ ಮೊದಲ ಅಮೆರಿಕನ್ ಸಾರ್ವಜನಿಕ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಧ್ಯಾತ್ಮಿಕ ನಾಯಕ ಪ್ರೇಮಾನಂದ ಮಹಾರಾಜ್ ಆಶ್ರಮಕ್ಕೆ ಭೇಟಿ ನೀಡಲು ಭಾರತ ತಂಡದ ಆಟಗಾರ ವಿರಾಟ್ ಕೊಹ್ಲಿಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ ಎಂಬ ವದಂತಿಯನ್ನು ವಿರಾಟ್ ಕೊಹ್ಲಿ ವಕ್ತಾರರು ತಳ್ಳಿಹಾಕಿದ್ದಾರೆ. 2036 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜಿಸಲು ಈ ತಿಂಗಳಾಂತ್ಯದಲ್ಲಿ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿಯ ಮುಂದೆ ಪ್ರಸ್ತಾವನೆ ಮಂಡಿಸಲಾಗುವುದು ಎಂದು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮಸ್ಕಾರ, ಶುಭ ಸಂಜೆ ಎಲ್ಲರಿಗೂ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಂಜೆಯ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ನಾನು ಅನುಪಮ ಕೆಎನ್. ಸಂಜೆಯ ಕಾರ್ಯಕ್ರಮಗಳನ್ನು ಆರಂಭಿಸಿ

ಇದಕ್ಕೂ ಮುನ್ನ ಇಂದು ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಯಾವ ಯಾವ ಸಮಯಕ್ಕೆ ಮೂಡಿ ಬರುತ್ತೆ ತಿಳಿಯೋಣ ಬನ್ನಿ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. ಆರು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜಾನ ಕಾರ್ಯಕ್ರಮ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಮಧುರ ಆಲಾಪ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲೋಡೀಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮನೀನಾದ. ನಾಳಿನ ಕಾರ್ಯಕ್ರಮಗಳಲ್ಲಿ ಕೇಳುಗರೆ, ನಾಳೆ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ಎಂಟು ಗಂಟೆ ಎರಡು ನಿಮಿಷದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಜೊತೆಗೆ ದಿನ ವಿಶೇಷತೆಗಳ ಕುರಿತಾಗಿ ಮಾಹಿತಿಯನ್ನ ತಿಳಿಯಲಿದ್ದೀರಿ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಾಭಾರತಿ, ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಕರೆಗೊಂದು ಹಾಡು, ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆಯವರೆಗೆ, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ನಾಡು ಕಾರ್ಯಕ್ರಮ, ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಂದನ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ, ಮೂರು ಗಂಟೆಗೆ ಸಖಿ ಸಹೇಲಿ, ನಾಲ್ಕು ಗಂಟೆಗೆ ಪರಿಮಳದಲ್ಲಿ ವಿಶೇಷ ಅಂದರೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನು ತಿಳಿಯಲಿದ್ದೀರಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಐದು ಗಂಟೆ ಎರಡು ನಿಮಿಷಕ್ಕೆ ಕಾರ್ಯಕ್ರಮ ವಿವರಣೆ, ಐದು ಗಂಟೆ ಐದು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್. ಇನ್ನು ಎಂದಿನಂತೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲೋಡೀಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳನ್ನು ಕೇಳಲಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂ. ಇನ್ನೀಗ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಸಂಜೆಯ ಈ ಹೊತ್ತಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಜೀವನ ಜ್ಯೋತಿ ಚಿತ್ರದ್ದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ವಿಜಯಾನಂದ್ ಅವರ ಸಂಗೀತ.

ನಿಮ್ಮನ್ನೆಲ್ಲ ಮನರಂಜಿಸುವಂತಹ ಒಂದು ರೀತಿ ಲವಲವಿಕೆಯ ಹಾಡುಗಳನ್ನ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ಇನ್ನೀಗ ಗಡಿಬಿಡಿ ಅಳಿಯ ಚಿತ್ರದ ಹಾಡನ್ನ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಕೋಟಿ ಅವರ ಸಂಗೀತ.

5:22 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 90ರ ದಶಕದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಅನೇಕರು ಮೆಸೇಜ್ ಮಾಡ್ತಾ ಇದ್ದೀರಿ. ನಾವು ಸಹ ಈ ಸಂಜೆಯ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಗೆ ಇದ್ದೇವೆ. ಕಾರ್ಯಕ್ರಮಗಳಲ್ಲಿ ಪ್ರಸಾರವಾಗುವ ಹಾಡುಗಳನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿ ಹೀಗೆ ಕೇಳ್ತಾ ಇರಿ. ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರುತ್ತೆ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಇದೆ, ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳೋಣ. ಸಾಕಷ್ಟು ವಿಶೇಷತೆಗಳಂತೂ ಖಂಡಿತ ಇರುತ್ತೆ. ಹೀಗೆ ಕೇಳ್ತಾ ಇರಿ, ನಮ್ಮ ಜೊತೆಗೆ ಇರಿ. ಇದು 102.9 FM. ಇನ್ನೀಗ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ. ಚಿ ಉದಯಶಂಕರ್ ಅವರ ರಚನೆಗೆ ಬಪ್ಪಿ ಲಹರಿ ಅವರ ಸಂಗೀತವಿದೆ.

5:30 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳಿದ್ರೆ ಮಂಡ್ಯದ ಗಂಡು ಚಿತ್ರದ ಶೀರ್ಷಿಕೆ ಗೀತೆಯನ್ನ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ. ಮಂಡ್ಯ ಜಿಲ್ಲೆಯನ್ನ ಪ್ರೀತಿಯಿಂದ ಸಕ್ಕರೆ ನಾಡು ಅಂತ ಕರೆಯಲಾಗತ್ತೆ. ಕಬ್ಬು, ಭತ್ತ, ರಾಗಿ ಈ ಎಲ್ಲ ವಿಶೇಷವಾದ ಬೆಳೆಗಳನ್ನ ಅಲ್ಲಿ ಬೆಳೀತಾರೆ. ಜೊತೆಗೆ ಕಾವೇರಿ ನದಿಯ ನೀರಿನಿಂದ ಮಂಡ್ಯ ಜಿಲ್ಲೆ ಸಮೃದ್ಧವಾಗಿದೆ ಅಂತಾನೆ ಹೇಳ್ಬೋದು. ಕಾವೇರಿ ನದಿ ಹರಿತಾಳೆ, KRS ಅಣೆಕಟ್ಟಿದೆ, ಶ್ರೀರಂಗಪಟ್ಟಣ, ರಂಗನತಿಟ್ಟು ಪಕ್ಷಿಧಾಮ, ಈ ಎಲ್ಲ ಪ್ರಸಿದ್ಧವಾದ ಸ್ಥಳಗಳು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಕೃಷಿಯ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜಾನಪದ ಈ ಎಲ್ಲ ಪರಂಪರೆಗಳನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ನೋಡಬಹುದು. ಕಬ್ಬಿನ ಸಿಹಿ, ಕಾವೇರಿಯ ತಂಪು, ಮಂಡ್ಯ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ ಅಂತಲೇ ಹೇಳ್ಬೋದು.

ಕೇಳುಗರೆ, ಪ್ರೀತಿಯ ಮೊದಲ ಪುಟವನ್ನ ಕಣ್ಣುಗಳು ತೆರೆಯುತ್ತಂತೆ. ನಿನ್ನ ಕಣ್ಣು ನನ್ನ ಕಣ್ಣು ಮಿನುಗೋ ಪ್ರೇಮದ ಲೋಕ ಅನ್ನೋ ಹಾಡನ್ನ ಕೇಳೋಣವಾ. ಸಿಂಹದ ಮರಿ ಚಿತ್ರದಿಂದ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಎಸ್ ಟ್ಯೂನ್ ಮಾಡಿದಿರಿ 102.9 FM. ಕೇಳುಗರೆ, ಇಂದು ಸಂಜೆ 6:02 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಬಜಾನ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ನಾವು ಮಾತನಾಡುವಂತಹ ವಿಷಯ ಯಾವುದಪ್ಪ ಅಂದರೆ, ಈಗ ಒಬ್ಬರ ಬಳಿ ನಾವು ಮಾತನಾಡುವಾಗ ಅವರ ಮಾತನ್ನ ಕೇಳ್ತಾ ಇದ್ದೀವಾ ಅಥವಾ ಕೇಳಿಸಿಕೊಳ್ತಾ ಇದ್ದೀವಾ ಅನ್ನೋ ಗೊಂದಲ ಬರುತ್ತೆ. ಈ ಕೇಳೋದಕ್ಕೂ ಕೇಳಿಸಿಕೊಳ್ಳೋದಕ್ಕೂ ಸುಮಾರು ವ್ಯತ್ಯಾಸಗಳಿದೆ. ಒಬ್ಬರ ಮಾತನ್ನು ನಾವು ಕೇಳೋದಕ್ಕೂ ಕೇಳಿಸಿಕೊಳ್ಳೋದಕ್ಕೂ ಅಂದರೆ ಮನಸ್ಸಿಟ್ಟು ಕೇಳೋದಕ್ಕೂ ವ್ಯತ್ಯಾಸ ಇದೆ. ಈ ಒಂದು ಕೇಳಿಸಿಕೊಳ್ಳುವಿಕೆಯ ಬಗ್ಗೆನೇ ಮಾತಾಡೋಣ ಇವತ್ತು ನಾವು 6:02 ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ರೇಡಿಯೋದಲ್ಲಿ ಹಾಡು ಕೇಳ್ತಾ ಇರ್ತೀವಿ, ಮೊಬೈಲ್ನಲ್ಲಿ ಮಾತನ್ನು ಕೇಳ್ತಾ ಇರ್ತೀವಿ, ಸ್ನೇಹಿತರು ಆಡೋ ಮಾತನ್ನು ಕೇಳ್ತೀವಿ, ಮನೆಯವರ ಜೊತೆ ಮಾತನ್ನು ಆಡ್ತೀವಿ ಕೇಳ್ತೀವಿ. ಆದರೆ ಕೇಳಿಸಿಕೊಳ್ಳುವಿಕೆ ಇದೆಯಲ್ಲ, ಮನಸಾರೆ ಮನಸ್ಸಿಟ್ಟು ಕೇಳೋದು, ಇದ್ರ ಬಗ್ಗೆ ಮಾತಾಡೋಣ ಇವತ್ತು ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ಹಾಗಾದರೆ ಮುಂದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡು ಮೋಜುಗಾರ ಸೊಗಸುಗಾರ ಚಿತ್ರದು ಮನು ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಬರೆದಿರೋದು ಎಂ ಎನ್ ವ್ಯಾಸರಾವ್, ಸಂಗೀತವನ್ನು ನೀಡಿದ್ದಾರೆ ರಾಜ್ಕೋಟಿ.

ಪೊಲೀಸ್ ಮತ್ತು ದಾದಾ ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಶಾಲಿನಿ ಬಸವರಾಜ್ ಅವರು ಸಂದೇಶ ಕಳಿಸಿದರೆ ಜಕ್ಕಸಂದ್ರದಿಂದ, ಇವತ್ತಿನ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿ, ಒಂದಕ್ಕಿಂತ ಒಂದು ಹಾಡು ಚೆನ್ನಾಗಿತ್ತು, ನಾವಂತೂ ಕೇಳ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಮಾ ಸಂದೇಶ ಕಳಿಸಿದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಇನ್ನೊಂದಷ್ಟು ಮೆಸೇಜ್ ಬಂದಿವೆ, ಆದರೆ ಅವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಕೇಳಿದ್ರಿ, ನಿಮ್ಮ ಮೆಸೇಜ್ ಜೊತೆಗೆ ನಿಮ್ಮ ಹೆಸರು ಸಹ ಇರಲಿ. ಇನ್ನು ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ವರಲಕ್ಷ್ಮಿ ಪೀಣ್ಯಾದಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣ, ಹಾಗೆಯೇ ಕುಮಾರ್ ಇವರು ಬಂಗಾರಿ ಆಟೋ ಬೆಂಗಳೂರು ಅಂತ ಹೇಳಿ ಬರ್ಕೊಂಡಿದ್ದಾರೆ. ಓಕೆ, ಕುಮಾರ್ ಅನ್ನೋರು ಬೆಂಗಳೂರಿನಿಂದ ಅಂತ ಅಂದ್ಕೊಳ್ಳೋಣ. ಇನ್ನು ಸಂಜಯ್ ಅವರು ಸಹ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಓಲ್ಡ್ ಇಸ್ ಗೋಲ್ಡಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟವಾಯಿತು ಅಂತ ಹೇಳಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನಿಲ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಹಾಂ, ಚಿಂದಿ ಚಿತ್ರಾನ್ನ ಇವತ್ತಿನ ಗೀತೆಗಳು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಹ ಮೆಸೇಜ್ ಮಾಡಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ಹೇಳ್ತಾ ಇದ್ದಾರೆ. ರಾಮಚಂದ್ರಪ್ಪ ಸಂಡೂರು, ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ನಿರ್ಮಲ. ಹಾಗೆ

ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಇಂದ ಮೆಸೇಜ್ ಮಾಡಿರೋದು ಹನುಮಂತಪ್ಪ ಅವರು. ಹಾಗೆ ಹುಸೇನ ಶಿವಮೊಗ್ಗದಿಂದ ಒಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿದ್ವಿ ಅಂತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ, ಸಂಜೆಯ ನಮಸ್ಕಾರಗಳು ಅಂತ ಹೇಳಿ ಅರಸೀಕೆರೆ ತಾಲೂಕು ಇಲ್ಲಿಂದ ಮೆಸೇಜ್ ಮಾಡಿರೋದು. ಇವರು ಹೆಸರನ್ನೇ ತಿಳಿಸಿಲ್ಲ. ಓಕೆ, ಕೇಳಿದ್ರೆ ದಯವಿಟ್ಟು ನೀವು ಮೆಸೇಜ್ ಮಾಡುವಾಗ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಊರಿನ ಹೆಸರನ್ನು ತಿಳಿಸಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿದ್ರಿ. ಸಮಯ 6 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ ಸಾಮರ್ಥ್ಯವರ್ಧನೆ ಹಾಗೂ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ ಎರಡು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ದೇಶದ ಅಭಿವೃದ್ದಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ರಕ್ಷಣಾ ಅಧಿಕಾರಿಗಳ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ಕೆಪಿಎಸ್ಸಿ ಅಕ್ರಮದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಹಾಸನದಲ್ಲಿಂದು ತಿಳಿಸಿದ್ದಾರೆ. ಅರ್ಹ ಹಾಗೂ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು, ಸರ್ಕಾರಿ ಹುದ್ದೆಗಳ ನೇಮಕಾತಿ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಬೇಕು ಎಂದರು. 2026ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 8,343 ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತರ ನೋಂದಣಿ ಹಾಗೂ ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದಕ್ಕೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಗೌರವಾರ್ಥ ತುಮಕೂರು ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಇಂದು ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 429 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 72,639 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 173 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,603 ಅಂಕ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.78 ರೂಪಾಯಿ ಇಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 6:03. ಸೇಫ್ ಟೈಮ್ನಲ್ಲಿ ಗಾನ ಬಜಾನ. ಕೇಳುಗರೆ, ನಾವು ದಿನನಿತ್ಯ ಅನೇಕ ವಿಷಯಗಳನ್ನು ಕೇಳಿಸ್ಕೊಳ್ತೀವಿ. ರೇಡಿಯೋದಲ್ಲಿ ಹಾಡು ಕೇಳ್ತೀವಿ, ಮೊಬೈಲ್ನಲ್ಲೂ ಸಹ ಮಾತನ್ನು ಕೇಳ್ತಾ ಇರ್ತೀವಿ. ಸ್ನೇಹಿತರು, ಅಕ್ಕಪಕ್ಕದವರ ಜೊತೆ ಮಾತಾಡ್ತೀವಿ, ಅವರ ಮಾತುಗಳನ್ನು ಕೇಳಿಸ್ಕೊಳ್ತೀವಿ. ಹಾಗೆ ಮನೆಯವರ ಜೊತೆ ಸಹ ಮಾತಾಡ್ತಾ ಅವರ ಮಾತುಗಳನ್ನು ಕೇಳಿಸ್ಕೊಳ್ತೀವಿ. ಆದರೆ ಕೇಳೋದಕ್ಕೂ, ಮನಸಾರೆ ಮನಸ್ಸಿಟ್ಟು ಕೇಳಿಸಿಕೊಳ್ಳೋದಕ್ಕೂ ವ್ಯತ್ಯಾಸಗಳು ಇದೆ. ಹಾಗಾದ್ರೆ ಈ ಕೇಳೋದು ಮತ್ತೆ ಕೇಳಿಸಿಕೊಳ್ಳುವುದು, ಈ ಎರಡರ ನಡುವಿನ ವ್ಯತ್ಯಾಸ ಏನು? ನಿಜವಾಗ್ಲೂ ನಾವು ಮಾತುಗಳನ್ನು ಮನಸ್ಸಿಟ್ಟು ಕೇಳ್ತೀವಾ, ಅಥವಾ ಸುಮ್ಮನೆ ಏನೋ ಕೇಳಬೇಕು ಅನ್ನೋ ಕಾರಣಕ್ಕೆ ಕೇಳ್ತೀವಾ? ಈ ವಿಚಾರದ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಇವತ್ತಿನ

ಕಟ್ನಂಜ ಚಿತ್ರದ ಹಾಡನ್ನ ಕೇಳಿದ್ರಿ ಅಲ್ವಾ? ಈ ಹಾಡಲ್ಲಿ ನಾಯಕ ತನ್ನ ಬಗ್ಗೆ ಹೇಳ್ಕೊಂಡ, ತನ್ನ ಹೆಸರೇನು, ಯಾವೂರು, ತನ್ನ ಉದ್ಯೋಗ ಏನು ಅಂತ ಹೇಳಿ ತುಂಬಾ ವಿವರವಾಗಿ ಹೇಳ್ಕೊಂಡ, ಅಂದ್ರೆ ತನ್ನ ಪರಿಚಯವನ್ನ ಈ ಹಾಡಲ್ಲಿ ಮಾಡ್ಕೊಂಡ.

ಈ ಹಾಡನ್ನು ನೀವು ಮನಸ್ಸಿಟ್ಟು ಕೇಳಿದರೆ ಖಂಡಿತ ಈ ಹಾಡಿನ ಒಂದು ಉದ್ದೇಶ ಅಥವಾ ಸಾಹಿತ್ಯ ಅರ್ಥ ಆಗಿರುತ್ತೆ. ಕೆಳಗ್ರೆ ಒಬ್ರು ಮಾತಾಡಬೇಕಾದ್ರೆ ನಾವು ಅವರ ಮಾತನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅವರು ಮಾತಾಡುವಾಗಲೇ ಮುಂದೇನು ಉತ್ತರ ಕೊಡಬೇಕು ಅಂತಲೂ ನಾವು ಯೋಚಿಸ್ತಾ ಇರ್ತೀವಿ. ಈ ರೀತಿ ಕೇಳೋದು ಮತ್ತು ಕೇಳಿಸ್ಕೊಳ್ಳೋದು, ಈ ಎರಡರ ನಡುವಿನ ವ್ಯತ್ಯಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಒಬ್ಬರು ಸ್ನೇಹಿತರು ಯಾರೋ ನಮ್ಮ ಮುಂದೆ ಬಂದು ಇವತ್ತು ನನ್ನ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿದೆ ಅಂತ ಹೇಳಿದ ತಕ್ಷಣವೇ ನಾವು ರಿಯಾಕ್ಟ್ ಮಾಡ್ತೀವಿ, ಅಯ್ಯೋ ಬಿಡೋ ಎಲ್ಲರಿಗೂ ಈ ಸಮಸ್ಯೆ ಇರುತ್ತೆ ಏನಾಗಲ್ಲ ಅಂತ ಹೇಳಿ. ಆದರೆ ಅವರಿಗೆ ಬೇಕಾಗಿರೋದು ಅಂದರೆ ಅವರು ನಿರೀಕ್ಷೆ ಮಾಡೋದು ಅವರ ಮಾತನ್ನು ಯಾರಾದರೂ ಶಾಂತವಾಗಿ ಕೇಳಬೇಕು ಅಂತ ಹೇಳಿ. ಹೌದಾ, ಏನಾಯಿತು ಹೇಳು, ನಾನು ಕೇಳ್ತೀನಿ ಅನ್ನೋ ಒಂದು ಮಾತು ಅವರಿಗೆ ಇನ್ನಷ್ಟು ನೆಮ್ಮದಿಯನ್ನು ನೀಡುತ್ತೆ, ಖುಷಿಯನ್ನು ನೀಡುತ್ತೆ. ನಾವು ಅವ್ರ ಮಾತನ್ನು ಪೂರ್ಣವಾಗಿ ಕೇಳಿಸ್ಕೊಳ್ಳದೆ ಏನು ಉತ್ತರ ಕೊಡಬೇಕು ಅಥವಾ ಏನು ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಮಾತಾಡ್ಬಿಡ್ತೀವಿ. ಆದರೆ ಒಬ್ಬರ ನೋವಿನ ಮಾತಿಗೆ ನಾವು ಕಿವಿಯಾಗಬೇಕು ಅನ್ನೋದಿದೆಯಲ್ಲ, ಅದನ್ನೇ ಮನಸ್ಸಿಟ್ಟು ಕೇಳಿಸ್ಕೊಳ್ಳೋದು ಅಂತ ಹೇಳೋದು. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9484-0910-219 9483-0910-219 ಈ ಸಂಖ್ಯೆಗೆ ಸಂದೇಶ ಕಳಿಸಿ.

ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಾವಂತೂ ದಿನವಿಡೀ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಳ್ತೀವಪ್ಪ ಅಂತ ಹೇಳಿ ಹರೀಶ್ ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಹೌದು ಕೇಳಿದ್ರೆ, ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳೋದ್ರಿಂದ ಅನೇಕ ಪ್ರಯೋಜನಗಳು ಇವೆ. ಬರೀ ಕೇಳೋದಲ್ಲ, ಮನಸ್ಸಿಟ್ಟು ಕೇಳಿಸ್ಕೊಳ್ಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳು ಮೂಡಿ ಬರುತ್ತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಅಷ್ಟೇ ಯಾಕೆ, ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನೀವು ಕೇಳ್ಬೋದು. ಪ್ರತಿ ಮಂಗಳವಾರ ಮಧ್ಯಾಹ್ನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಇದನ್ನೆಲ್ಲ ಕೇಳೋದ್ರಿಂದ ನಿಮ್ಮ ಜ್ಞಾನ ಸಹ, ಅಂದರೆ ನಾಲೆಡ್ಜ್ ಸಹ ಇಂಪ್ರೂವ್ ಆಗುತ್ತೆ. ಇನ್ನು ಮಕ್ಕಳಿಗಾಗಿ, ಹಿರಿಯರಿಗಾಗಿ ಹೀಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಮೂಡಿ ಬರುತ್ತೆ. ನೀವು ಗಮನ ಇಟ್ಟು, ಮನಸ್ಸಿಟ್ಟು ಕೇಳಿದ್ರೆ ಖಂಡಿತ ಈ ರೇಡಿಯೋ ಕೇಳೋದ್ರಿಂದ ಪ್ರಯೋಜನ ಇದೆ ಅಂತ ಹೇಳ್ಬೋದು. ಹಾಗಾದರೆ ಜಗವೇ ನೀನು ಗೆಳತಿಯೇ ಅಂತ ಹೇಳಿ ನಮ್ಮ ವಿವಿಧ ಭಾರತಿಗೆ ಹೇಳ್ತೀರಾ? ಕೇಳಿ ಈ ಹಾಡು.

ಕೇಳುವುದಕ್ಕೂ ಕೇಳಿಸಿಕೊಳ್ಳೋದಕ್ಕೂ, ಅಂದ್ರೆ ಮನಸ್ಸಾರೆ ಮನಸ್ಸಿಟ್ಟು ಕೇಳಿಸಿಕೊಳ್ಳೋದಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಳಗರೆ ಒಂದು ದೃಶ್ಯವನ್ನ ಕಲ್ಪನೆ ಮಾಡ್ಕೊಳ್ಳಿ. ಮನೆಯಲ್ಲಿ ನಾವಿದ್ದೀವಿ, ನಮ್ಮ ಜೊತೆ ಯಾರೋ ಮಾತಾಡ್ತಾ ಇದ್ದಾರೆ, ನಾವು ಮೊಬೈಲ್ ನೋಡ್ತಾ ಹೌದು ಸರಿ ಅಂತ ಪ್ರತಿಕ್ರಿಯೆ ನೀಡ್ತಾ ಇರ್ತೀವಿ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಇದನ್ನು ಬರೀ ಕೇಳೋದು ಅಂತಾರೆ ಹೊರತು ಕೇಳಿಸಿಕೊಳ್ಳೋದು, ಮನಸ್ಸಿಟ್ಟು ಕೇಳೋದು ಅಂತ ಹೇಳಲ್ಲ. ಕೇವಲ ಪ್ರತಿಕ್ರಿಯೆ ಕೊಡೋದು ಮಾತ್ರ ಆಗಿರುತ್ತೆ. ಕೆಳಗರೆ ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಆದರೆ ನಮ್ಮ ಎದುರುಗಡೆ ನಮ್ಮ ಜೊತೆಯಲ್ಲಿ ಇರೋ ವ್ಯಕ್ತಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ಅವರ ಮಾತುಗಳ ಕಡೆ ಗಮನ ಕೊಡ್ಬೋದು, ಅವರ ಮಾತುಗಳನ್ನು ಕೇಳಿಸಿಕೊಳ್ಳಬಹುದು. ಮನಸಾರೆ ಕೇಳಿಸಿಕೊಳ್ಳೋದು ಅಂತಾರಲ್ಲ ಅದನ್ನೇ.

ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕೆಳಗುರೆ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಮಾತನ್ನ ನಮ್ಮ ಬಳಿ ಹಂಚಿಕೊಳ್ತಾ ಇದ್ದಾರೆ ಅಂದ್ರೆ ಅದು ಸುಲಭದ ವಿಷಯ ಅಲ್ಲ. ಅದರ ಹಿಂದೆ ಅಪಾರವಾದ ನಂಬಿಕೆ ಇರುತ್ತೆ. ನನ್ನ ಮಾತನ್ನ ಇವರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಭರವಸೆ ಇರುತ್ತೆ. ಹಾಗಾಗಿ ಯಾರಾದರೂ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಹೊತ್ತು ನಮ್ಮ ಮೊಬೈಲನ್ನು ಪಕ್ಕಕ್ಕಿಟ್ಟು ಅವರ ಮುಖವನ್ನು ನೋಡೋಣ, ಅವರ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೇಳಿಸ್ಕೊಳ್ಬಹುದು. ಅಗತ್ಯ ಇದ್ದಾಗ ಮಾತ್ರ ನಾವು ಮಧ್ಯದಲ್ಲಿ ಉತ್ತರವನ್ನು ನೀಡಬಹುದು. ಯಾಕೆ ಅಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಪರಿಹಾರ ಮಾತ್ರ ಅಲ್ಲ, ನನ್ನ ಮಾತನ್ನು ಯಾರಾದರೂ ಒಬ್ಬರು ಮನಸ್ಸಿಟ್ಟು ಕೇಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ.

0: 6266.
1: Yes.
2: Hi, Sanju.
3: Hi, Geeta.
2: ಸಂಜು ನಾವು ಓಟಿಗೆ ಹೋಗ್ತಿದ್ದೀನಿ.
3: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

ಕೇಳುಗರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಯಾರಾದರೂ ಮಾತಾಡುವಾಗ ಅವರ ಮಾತನ್ನ ಮನಸ್ಸಿಟ್ಟು ಕೇಳಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ಒಂದು ಒಳ್ಳೆಯ ಕೇಳುವಿಕೆ ಇದೆಯಲ್ಲ, ಅದು ಒಂದು ಸಂಬಂಧವನ್ನ ಉಳಿಸುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ, ಅದೇ ಆ ವ್ಯಕ್ತಿಗೆ ನಾನೊಬ್ಬನೇ ಅಲ್ಲ ಅನ್ನೋ ಭಾವನೆಯನ್ನ ನೀಡುತ್ತೆ. ಹಾಗಾಗಿ ಕೇವಲ ಮಾತುಗಳನ್ನ ಕೇಳೋದಲ್ಲ, ಮನಸ್ಸಿನ ಮಾತನ್ನ ಕೇಳಬಹುದು, ಅವರ ಭಾವನೆಗಳನ್ನ ಕೇಳ್ಬೋದು, ಸಾಧ್ಯ ಆದ್ರೆ ಅವರ ಮೌನವನ್ನ ಸಹ ನಾವು ಕೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಯಾಕಂದ್ರೆ ಕಿವಿಯಿಂದ ಒಬ್ರು ಹೇಳೋ ಮಾತುಗಳನ್ನ ಕೇಳೋದು ಸಾಮಾನ್ಯ, ಮನಸ್ಸಿನಿಂದ ಕೇಳೋದಿದೆಯಲ್ಲ ಅದು ಒಂದು ಕಲೆ ಅಂತಾನೆ ಹೇಳ್ಬೋದು. ನೀವು ಸಹ ಈ ಕಾರ್ಯಕ್ರಮ ಮನಸ್ಸಿಟ್ಟು ಕೇಳ್ತಾ ಇದ್ದೀರಾ? ಹಾಗಾದ್ರೆ ಮೆಸೇಜ್ ಮಾಡಿ 9483091091 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು.

ಕೆಲವರೇ ಮಾತುಗಳನ್ನೇನೋ ಕೇಳಿಸ್ಕೊಳ್ಬೋದು, ಆದರೆ ಮೌನವನ್ನು ಕೇಳಿಸ್ಕೊಳ್ಳೋದು ಹೇಗೆ? ಮಾತುಗಳನ್ನು ಕೇಳೋದಕ್ಕೆ ಕಿವಿಗಳು ಬೇಕು, ಆದರೆ ಮೌನವನ್ನು ಆಲಿಸೋದಕ್ಕೆ ಬೇಕಾಗಿರೋದು ಒಂದು ಒಳ್ಳೆಯ ಮನಸ್ಸು. ಏನಂತೀರಾ? ಹೌದು, ಅನೇಕರು ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಿ. ಬೀದರ್ನಿಂದ ಗಣೇಶ್, ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ. ಲಿಂಗರಾಜು ಕಮಲಾಪುರದಿಂದ, ನಾನು 35 ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ದೀನಿ, ನನಗೀಗ 47 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸಿಹಿಯಾದ ಗೀತೆಗಳೊಂದಿಗೆ ಬದುಕಿಗೆ ಅರ್ಥ ನೀಡುವಂತಹ ಅಮೂಲ್ಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳುವುದು ಮತ್ತು ಕೇಳಿಸಿಕೊಳ್ಳುವುದು ಈ ಎರಡು ಪದಗಳ ನಡುವಿನ ವ್ಯತ್ಯಾಸವನ್ನು ಸುಂದರವಾಗಿ ತಿಳಿಸ್ತಾ ಇದ್ದೀರಿ. ಕಿವಿಗೆ ಶಬ್ದ ಕೇವಲ ಕೇಳುತ್ತೆ ಅಷ್ಟೇ, ಆದರೆ ಅದನ್ನು ಮನಸ್ಸಿಟ್ಟು ಗಮನ ಇಟ್ಟು ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಬೇಕು, ಆಗ ಅದು ನಿಜವಾದ ಅರ್ಥವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಗಾನ ಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹೌದು, ಮತ್ತೊಬ್ಬರ ನೋವಿಗೆ ಸ್ಪಂದಿಸಿ ಸಮಾಧಾನ ಮಾಡಿ ಸಹಾಯ ಮಾಡಬೇಕು. ಬರೀ ಮಾತನ್ನು ಕೇಳೋದಷ್ಟೇ ಅಲ್ಲ, ಸಮಾಧಾನವಾಗಿ ಅವರ ಮಾತುಗಳನ್ನು ಆಲಿಸಬೇಕು ಅಂತ ಹೇಳಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಇನ್ನು ಕಮಲ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಮಹದೇವಪುರ ಇಲ್ಲಿಂದ. ಹೌದು, ಒಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ನಾವು ಹಾಡುಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಲೂ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಯಾರೆಲ್ಲ ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಾನು ಸಹ ಆಕಾಶವಾಣಿ ಕಾರ್ಯಕ್ರಮಗಳನ್ನು ತುಂಬ ಗಮನ ಇಟ್ಟು ಕೇಳ್ತೀನಿ, ಅದರಿಂದ ನನಗೆ ಅನುಕೂಲ ಆಗಿದೆ ಅಂತ ಅನಿತಾ ಅನಂತರಾಜು ಗೊರ್ಲಡ್ಕೋ ಹಿರಿಯೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಎಂಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ವಾರ್ತೆಗಳ ವಿವರ: ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ ವಿಂಗಡಣೆ ಮೀಸಲು ಕಾರ್ಯಗಳು ಪೂರ್ಣಗೊಂಡಿದ್ದು ನಾಳೆಯೊಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಬದ್ದವಾಗಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ಆಕ್ಷೇಪಣೆ ಸಲ್ಲಿಕೆಗೆ 10 ದಿನಗಳ ಕಾಲದ ಅವಕಾಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬರ ಪರಿಹಾರದ 2,500 ರೂಪಾಯಿ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣವನ್ನು ಸರ್ಕಾರವೇ ತಡೆದಿದ್ದು 81 ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಬಾಕಿ ಹಣ ಇದೇ 15ರೊಳಗೆ ಬಿಡುಗಡೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ಈ ವೇಳೆ ಮಳೆಯಿಲ್ಲದೆ ಒಣಗುತ್ತಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯನ್ನು ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರದಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಿರುವ ಸರ್ಕಾರ ಮೊದಲ ಕಂತಿನ ಪರಿಹಾರವಾಗಿ 1,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಿಗದಿತ ಮಾನದಂಡಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೆ ಮೊದಲ ಕಂತಾಗಿ 2,500 ರೂಪಾಯಿ ಪರಿಹಾರ ಮೊತ್ತವು ಮುಂದಿನ 2ರಿಂದ 3 ದಿನಗಳಲ್ಲಿ ನೇರವಾಗಿ ಖಾತೆಗೆ ತಲುಪಲಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 52ಕ್ಕೂ ಹೆಚ್ಚು ವಿಷಯಗಳ ಕುರಿತು ಚರ್ಚೆ ನಡೆದ ಸಂಪುಟ ಸಭೆಯಲ್ಲಿ ಈ ವಿಷಯವು ಗಮನಾರ್ಹ ಚರ್ಚೆಗೆ ಗ್ರಾಸವಾಗಿದ್ದು ಆಶ್ಚರ್ಯ ತಂದಿದೆ ಎಂದು ತಿಳಿಸಿದ್ದಾರೆ. ಈ ರಹಸ್ಯ ಕಾರ್ಯಾಚರಣೆಯ ಹಿಂದಿನ ಪ್ರಮುಖ ಶಕ್ತಿ ಮುಖ್ಯಮಂತ್ರಿಯೇ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಚಿವರ ಮೇಲೆ ನಿಯಂತ್ರಣ ಸಾಧಿಸಲು ರಹಸ್ಯ ಕಾರ್ಯಾಚರಣೆ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಹುಬ್ಬಳ್ಳಿಯಲ್ಲಿ 3,000 ಮಠದವರೆಗೆ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿಯವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರೈಸುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದಡಿ ವಿಕಸಿತ ಭಾರತ ಸಂಕಲ್ಪ ಸಭೆ ಮತ್ತು ಸೇವಾ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ನಿರಂತರ ಜನಪರ ಆಡಳಿತ ಮತ್ತು ಜನ್ಮದಿನದ ಅಂಗವಾಗಿ ಕೋಲಾರ ನಗರದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿಯೂ ಸಹ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶಶಿಕಿರಣ್ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಜ್ಯೋತಿ ಯಾತ್ರೆಯನ್ನು ನಡೆಸಿದರು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026ರ ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಭವಿಷ್ಯ

0: ಭವಿಷ್ಯ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ, ಹಣಕಾಸು ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿದೆ. ಜಾಗತಿಕ ನಾಯಕತ್ವ ಸಾಧಿಸುವ ಗುರಿ ತಮ್ಮದಾಗಬೇಕು ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿನ ನೀರಿನ ಪಾಠಗಳು ಎಂಬ ಅಧ್ಯಯನದ ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಡೇನಿಯಲ್ ಡಬ್ಲ್ಯೂ ಸ್ಮಿತ್, ನಿತಿನ್ ಬಸ್ಸಿ ಮತ್ತು ಪರಂ ಅಯ್ಯರ್ ರಚಿಸಿರುವಂತಹ ಹಾಗೂ ಜಿಎಂಯು ಗೇಟ್ಸ್ ಇಂಡಿಯಾ ಪ್ರಕಟಿಸಿರುವಂತಹ ಈ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮೀನಾ, ಪ್ರತಿಯೊಬ್ಬ ನಾಗರಿಕನಿಗೂ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸರ್ದಾರ್ ಅಣೆಕಟ್ಟು ಯೋಜನೆ ಮತ್ತು ನೀರು ಹಾಗೂ ನೈರ್ಮಲ್ಯ ನಿರ್ವಹಣಾ ಸಂಸ್ಥೆ ಮೂಲಕ ಗುಜರಾತ್ ನೀರಿನ ಕೊರತೆಯಿಂದ ಹೇಗೆ ಪಾರಾಯಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಅಧ್ಯಯನದ ಸಹ ಲೇಖಕರಾದಂತಹ ಪರಮೇಶ್ವರನ್ ಅಯ್ಯರ್ ಅವರು ಮಾತನಾಡಿ, ಗುಜರಾತ್ ಮತ್ತು ಭಾರತದ ಅನುಭವದಿಂದ ನೀರಿನ ಭದ್ರತೆಯ ಕುರಿತಂತೆ ಜಗತ್ತು ಪ್ರಮುಖ ಪಾಠ ಕಲಿಯಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ ಅನುಭವದಿಂದ ಪ್ರೇರಣೆ ಪಡೆದು ಜಲಜೀವನ್ ಮಿಷನ್, ಜಲಶಕ್ತಿ ಅಭಿಯಾನ, ನಮಾಮಿ ಗಂಗೆ ಮತ್ತು ಅಟಲ್ ಭೂ ಯೋಜನೆ ಸೇರಿದಂತೆ ಹಲವು ರಾಷ್ಟೀಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಮತ್ತು ಜನಪರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವಂತಹ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2012 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಇದೇ 9 ದೇಶದಾದ್ಯಂತ ವಿಶ್ವ ಅಂಚೆ ದಿನ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12 ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಮತ್ತು 13 ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15 ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ.
3: ಯುಪಿಯು ಸಂಸ್ಥೆ ಜಾರಿಗೊಂಡ ಪ್ರಯುಕ್ತ ನಾವು 9 ವಿಶ್ವ ಅಂಚೆ ದಿನವನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 9 ನಂತರ ಉಳಿದಿರತಕ್ಕಂಥ 5-6 ದಿನಗಳನ್ನ ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಮಾಡ್ತಾ ಇದ್ದೇವೆ. ವಿವಿಧ ಸೇವೆಗಳನ್ನ ವಿವಿಧ ದಿನಗಳಲ್ಲಿ ನಾವು ಮಾರ್ಕ್ ಮಾಡಿ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15 ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ.

0: ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಾರ್ವಜನಿಕ ವಲಯದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 6:50. ಕೆಳಗರೆ ಒಂದು ಚಿತ್ರಗೀತೆಯನ್ನ ಕೇಳೋಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಇನ್ನೀಗ ಹಾರ್ಟ್ ಬೀಟ್ಸ್ ಚಿತ್ರದ ಹಾಡು ನಾರಾಯಣ್ ಹಾಗೂ ಶಿಲ್ಪಾ ಅವರ ಧ್ವನಿಯಲ್ಲಿ.

0: ಕೆಲವರೇ ನಾವು ಸೇಫ್ ಡೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕೇಳುವುದು ಕೇಳಿಸಿಕೊಳ್ಳುವುದು ಈ ಎರಡರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತಾ ಇದ್ವಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಇರುತ್ತೆ. 7:00 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಆನಂತರ ಸೇಫ್ ಡ್ರೈವ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಗ ಮತ್ತಷ್ಟು ಮಾತಾಡೋಣ, ಹಾಡುಗಳನ್ನು ಕೇಳೋಣ. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರೇ, ನಿಮಗೆ ಸ್ವಾಗತ. ಖ್ಯಾತ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ಸಂಗೀತ ಹಾಡಿದ್ದು ಕೇಳಿದಿರಾ? ಅವರು ಆರಂಭದಲ್ಲಿ ತಾಯಿ ಅಂಬಾಬಾಯಿ ಅವರಿಂದ ಕಲಿತಿದ್ದು ಕರ್ನಾಟಕಿ ಸಂಗೀತ. ಹಿಂದೂಸ್ತಾನಿ ಸಂಗೀತದ ಮೇರು ಕಲಾವಿದೆ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಕಿರಣ

0: ರಾಣಾದ ಶಕ್ತಿಯುತ ಧ್ವನಿ, ಸಾಂಪ್ರದಾಯಿಕ ಶುದ್ಧ ರೂಪದ ಪ್ರಸ್ತುತಿ ಅವರದು. ಯಮನ್, ಭೈರವ್, ಅಹಿರ್ ಭೈರವ್, ಅಸಾವರಿ ಇವುಗಳನ್ನ ಅವರು ಹಾಡ್ತಾ ಇದ್ರೆ ಶ್ರೋತೃಗಳು ಮಂತ್ರಮುಗ್ಧರಾಗಿ ಆಲಿಸ್ತಾ ಇದ್ರು. ಈ ದಿನ ಕೇಳೋಣ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು.
1: ಧಾರವಾಡದಲ್ಲಿ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತಗಾರರೇ ಬರ್ತಿದ್ರು, ಹಿಂಗಾಗಿ ನನಗೆ ಆ ಕಡೆ ರುಚಿ ಹತ್ತಿವು. ಮತ್ತು ಇನ್ನೂ ಒಬ್ಬರು ನಮ್ಮಲ್ಲಿ ತಾಮಣ್ಕರ್ ಅಂಥೇಳಿ ಇದ್ರು, ಶ್ರೀಪಾದರಾವ್ ತಾಮಣ್ಕರ್ ಅಂತ. ಧಾರವಾಡದಲ್ಲಿ ಅವ್ರದ್ದು ಈ ಗ್ರಾಮ್ಫೋನ್ ಇದ್ದ ಅಂಗಡಿ ಇತ್ತು. ಏನೋ ಹೊಸ್ತು ಬಂದು ಕೂಡಲೇ ಅದನ್ನು ಅವರು ನನಗೆ ಬಾರಿಸಿ ತೋರಿಸ್ಬೇಕು. ಅವರು ನಮ್ಮನೆಯಲ್ಲಿ ಒಂದು ಕಾಲ್ಪೇಟಿ ಅಂತ ಇರ್ತದೆ, ಅದಿತ್ತು. ಅದ್ರ ಮೇಲೆ ಅವ್ರು ಬಾರಿಸಿ ತೋರಿಸ್ಬೇಕು, ಅನ್ನವ ತಂಗಿ ಅನ್ನ ಅನ್ಬೇಕು. ಅವ್ರೇನಾರು ಹಂಗೆ ಬಾರಿಸಿದ ಕೂಡಲೇ ಅದನ್ನು ಅಂದ್ಬಿಡ್ತಿದ್ದೆ. 7-8 ವರ್ಷದಕ್ಕೆ ಇರಬಹುದು ನಾನು. ಅಲ್ಲಿದ ನನಗೆ ಬಹಳ ತಡ ಆಗಿ ನಾನು ಶಾಲೆಗೆ ಹೋಗೇನಿ. ಶಾಲೆಗೆ ಒಂದು ರಾಷ್ಟ್ರೀಯ ಶಾಲೆ ಶುರು ಆದಮೇಲೆ ಅವರಾಗಿ ಮನೆಗೆ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಶಾಲೆ ಕಲ್ತದ್ದು. ಅಲ್ಲಿ ಸುದಾ ಅಲ್ಲಿ ಏನಾದರೂ ಹಾಡು ಹೇಳೋರು ಒಬ್ರು ಇದ್ರೆ, ಅಲ್ಲಿ ದಾಸರ ಪದ ಮತ್ತು ಇವು ಇಂಥವೆಲ್ಲ ನಾನು ಹಾಡ್ತಾ ಇದ್ದೆ. ಹಿಂದೂಸ್ತಾನಿ ಸಂಗೀತ ನಮ್ಮ ತಾಯಿ ನನಗೆ ಕಲಿಸ್ಬೇಕು ಅಂತಿದ್ರು ಸುದ್ಧ ಕಲಿಸೋರು ಅಲ್ಲಿ ಇದ್ದಿದ್ದಿಲ್ಲ. ನನಗೊಂದೆರಡು ಕೀರ್ತನ ಕಲಿಸಿದ್ಲು. ನನ್ನ ಆವಾಜ್ ತಯಾರು ಅಂದರೆ ಅದನ್ನು ದಿನ ಅವ್ರನ್ನ ನನಗೆ ಮುಂಜಾನೆ ಹೊತ್ತು ಖರಜ್ ಮೆಹನತ್ ಅಂದರೆ ನಮ್ಮ ಭಾಷಾದಲ್ಲಿ, ಮತ್ತು ಸರಳಿ ಜಂಟಿ ಇವೆಲ್ಲ ಕರ್ನಾಟಕ ಪದ್ಧತಿಯಿಂದನೇ ನನಗೆ ಕಲಿಸಿದ್ಲಕ್ಕೆ.

0: ಅದು ಒಂದು ಸಂಗೀತ ಶಾಲೆ ಇತ್ತು, ಅಲ್ಲೇ ಒಂದು ವರ್ಷ ನಾ ಕಲಿತೆ. ಅದರಿಂದ ಮುಂದೆ ಒಂದು ವರ್ಷದ ಮೇಲೆ ಮತ್ತು ಅದು ಏನೋ ಕಾರಣದಿಂದ ಮತ್ತೆ ಬಂದಾಯಿತು. ಬಂದಾದ್ಮೇಲೆ ಮತ್ತೆ ಒಂದು ಎರಡು ವರ್ಷದ ಮೇಲೆ ನನ್ನ ಗುರುಗಳು ಈಗಿನ ಸವಯ ಗಂಧರ್ವರು ಶಿಷ್ಯ ಇವರು, ಅವ್ರ ಸ್ನೇಹಿತರೊಬ್ಬರು ದತ್ತಪ್ಪನ್ ದೇಸಾಯಿ ಅಂತ, ಅವರು ಅವ್ರಿಗೂ ಸಂಗೀತ ತಿಳಿಯುತ್ತಿದ್ರು, ಸ್ವಲ್ಪ ಹಾಡ್ತಿದ್ರು. ನಮ್ಮ ಗುರುಗಳು ನಮ್ಮ ಮನೆಗೆ ಕರ್ಕೊಂಡು ಬಂದರು, ಒಳ್ಳೆ ಆವಾಜ್ ಅದ, ಈಕೆ ಹಾಡ್ಲಿಕ್ಕೆ ಹೇಳ್ರಿ. ಅವರಂದ್ರು ನಾನೇ ಇಲ್ಲಿ ಇರುವುದಿಲ್ಲ, ನಾ ಬರೀ ಪುನಾ ಬಾಂಬೆ ನಾಟಕ ಪ್ರೋಗ್ರಾಮ್ ಅಂತ ಅಡ್ಡಾಡ್ತೀನಿ, ಯಾವಾಗ ಹೇಳಿ ನೀವು ಸ್ವಲ್ಪ ಹೇಳಿ ಹೋಗ್ರಿ, ಅದಕ್ಕೆ ಕಡೆಯಿಂದ ನಾನು ಮೆಹನತ್ತು ಮಾಡಿಸ್ತೀನಿ. ಮತ್ತು ವರ್ಷಕ್ಕೊಮ್ಮೆ ಎರಡು ಸರಿ ಬರ್ತಿದ್ರು ಅವ್ರು ಕುಂದಗೋಳಕ್ಕೆ. ಕುಂದಗೋಳಕ್ಕೆ ಬಂದಾಗ ಹುಬ್ಬಳ್ಳಿಯಲ್ಲಿ ಇರ್ತಿದ್ರು ಹೆಚ್ಚಾಗಿ, ಆವಾಗ ನೀವು ಹೇಳ್ರಿ ಅಂತ ಹೇಳಿದರು. ಅದರಂತ ಏನೋ ಅವರು ಕಬೂಲಾಗಿ ನನಗೆ ಹಾಡು ಹೇಳಿಕ್ಕೆ ಶುರು ಮಾಡಿದರು. ಆದರೆ ಅವ್ರನ್ನ ಅವ್ರ ದೃಷ್ಟಿ ಹೆಂಗಿರ್ತಿತ್ತಲ್ಲ, ನಾವು ಅಷ್ಟು ಲಕ್ಷ ಕೊಡ್ತಿದ್ರು ನಾವೇನು ಹಾಡ್ತೀವಿ ಅಂತ. ಮತ್ತು ಅವ್ರಿಗೆ ಒಂದೆರಡು ಕಡೆ ನಾನು ನೋಡಿದೆ, ನಮಗೂ ಭಾಳ ಅವ್ರ ಇದ್ರಿಗೆ ಹಾಡೋದು ಕೊಚ್ಚಿತ್ತು ಬರ್ತಿತ್ತು. ಆ ಬಂದ್ರೆ ನಾವು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಹಾಡ್ ಧೈರ್ಯ ಇರ್ತಿದ್ದಿಲ್ಲ. ಒಂದು ಕೆಲವು ಕಡೆಗೆ ಹಾಡಲೇಬೇಕಾಗ್ತಿತ್ತು. ಅವರದು ತಮ್ಮ ಆನಂದ ವ್ಯಕ್ತ ಮಾಡೋದು ಹೇಗಂದ್ರೆ, ಅವತ್ತು ಹಾಡು ಭಾಳ ಚಲೋ ಆಗಿತ್ತು ಒಂದು ಕಡೆಗೆ ನಂದು, ಅದು ಆಲ್ ಇಂಡಿಯಾ ರೇಡಿಯೋದಾಗ ಅಬ್ದುಲ್ ಕರೀಂ ಖಾ ಸಾಹೇಬ್ರದು ವರ್ಷದ್ದು ಪುಣ್ಯತಿಥಿ ಮಾಡ್ತಿದ್ರು, ಶುರುಗೆ ಮೂರ್ನಾಲ್ಕು ವರ್ಷ ಬುಖಾರಿ ಅವರು ಇದ್ದಾಗ ಮಾಡಿದರು. ಅವತ್ತು ನಂದು ಚಲೋ ಆಯ್ತು ಅಲ್ಲಿ. ಆದ ಕೂಡಲೇ ಅವ ಹುಟ್ಟೋರಿ ಆದಾಗ ಹೀಗೆ ಬರ್ತಿದ್ವಿ ನಾವು, ಬರೋ ಮುಂದೆ ಗಂಗು ಹಾಲು ಕುಡಿಲಿಕ್ಕೆ ಹೋಗೋಣ ಇವತ್ತು ಅಂದ್ರೆ, ನಾವು ತಿಳ್ಕೊತಿದ್ವಲ್ಲ ಈಗ ನಮ್ಮ ಗುರುಗಳಿಗೆ ಆನಂದ ಆಗ್ಯದ ನನ್ನ ಹಾಡಿನಿಂದ ಅಂತ. ತಮ್ಮ ಕರ್ಕೊಂಡು ಹೋಗಿ ತಾವು ಹಾಲು ಕುಡಿಸ್ತಿದ್ರು ಅವತ್ತು, ಅಂದ್ರೆ ನಿನ್ನ ಹಾಡು ಚಲೋ ಆಯ್ತು. ಈ ನಮೂನೆ ಅಲ್ಲ, ಅವ್ರ ಇರೋದ್ರ ಮೇಲಿಂದ ನಾವು ತಿಳ್ಕೊತಾ ಇದ್ವಿ. ನಮಗೆ ಹೆಚ್ಚು ಮಾತಾಡೋ ಧೈರ್ಯ ಸುದ್ಧ ಇರಲಿಲ್ಲ ಆವಾಗ. ನಾ ಎಷ್ಟೋ ಸಲ ತಪ್ಪು ಹಾಡಿ ಬರೋಬ್ಬರ ಅವ್ರ ಕಡೆಯಿಂದ ಬಯಸ್ಕೊಂಡು ಕಲ್ತಕ್ಕಿದ್ದೇನೆ. ಒಂದು ನಮ್ಮ ಗುರುಗಳು ಕಲಿಸೋ ಪದ್ಧತಿ ಅಂದ್ರೆ ಹಾದಿ ಬರೋಬ್ಬರ ಇರಬೇಕು ಅಂತ. ಅಂದ್ರೆ ಒಂದೇ ಎಲ್ಲಾನೂ ರಾಗ ಹೇಳಬೇಕು. ಅವರು ನಾವು ಯಾವಾಗ ನನಗೆ ಆ ರಾಗ ಬರುವುದಿಲ್ಲ, ಈ ರಾಗ ಬರುವುದಿಲ್ಲ ಅಂದ್ರೆ, ನನಗೆ ಮೂರ್ನಾಲ್ಕು ರಾಗ ಹೇಳ್ಕೊಟ್ಟಾರೆ ನಮ್ಮ ಗುರುಗಳು. ನಾವು ಅವ್ರ ಕಡೆಯಿಂದ ತಕ್ಕೋಬೇಕು, ಬರೇ ನಾವು ಹೇಳಿದ್ರಲ್ಲ, ನೀವು ನಮ್ಮ ಕಡೆಯಿಂದ ಕೇಳಿ ಮಾಡಿ ಇದನ್ನ ನೀವು ಕಲ್ಕೋಬೇಕು, ಎಲ್ಲಾನೂ ನಾವು ಹೇಳೋ ಸಾಧ್ಯ ಇಲ್ಲ ಅಂತಿದ್ರು. ಅದು ನನಗೆ ಅನುಭವ ಪೂರ ಬಂದ್ಬಿಟ್ಟಿದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಂಗೀತ ಕಲಾವಿದೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು 102.9 FM, ಸಮಯ 7 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ರಾಷ್ಟಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದ COP31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಎಂಬ ಹೊಸ ಅಧ್ಯಾಯವನ್ನು ಬೆಂಗಳೂರಿನ ಐಐಎಂನಲ್ಲಿ ಆರಂಭಿಸಲಾಗಿದೆ. ನೀರಿನ ಭದ್ರತೆ ಸಾಧಿಸಲು ಕೇವಲ ಮೂಲಸೌಕರ್ಯ ನಿರ್ಮಾಣಕ್ಕೆ ಸೀಮಿತವಾಗದೆ ಪರಿಣಾಮಕಾರಿ ಆಡಳಿತ, ಜನರ ಸಹಭಾಗಿತ್ವ ಮತ್ತು ನೀರಿನ ಸಂಪನ್ಮೂಲಗಳ ಸಮರ್ಪಕ ನಿರ್ವಹಣೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮಾಜಿ ಕಾರ್ಯದರ್ಶಿ ಪರಮೇಶ್ವರನ್ ಅಯ್ಯರ್ ಸಲಹೆ ನೀಡಿದ್ದಾರೆ. ಕರ್ನಾಟಕ ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಗೆ 21 ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಕರ್ನಾಟಕ ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಚುನಾವಣಾಧಿಕಾರಿ ಕೆಎಂ ಜಾನಕಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಅಂಗವಾಗಿ ದಸರಾ ಗಜಪಡೆ ಮತ್ತು ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ಜರುಗಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿದ್ಯಾರ್ಥಿಗಳು ಹರಿಯಾಣದ ಪಾನಿಪತ್ನಲ್ಲಿ ನಡೆದಂತಹ ಅಂತಾರಾಷ್ಟೀಯ ಶಾಲಾ ಮಕ್ಕಳ ಟೆಕ್ವೆಂಡೋ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಟ್ಯೂನ್ ಮಾಡಿದ್ದೀರಿ 102.9 ಎಫ್ಎಂ. 7:03 ಆಗಿದೆ. ಇದು ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ.

ಕೆಳಗರೆ, ನಾವು ಇವತ್ತು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಸುಮ್ಮನೆ ಕೇಳುವುದಕ್ಕೂ ಗಮನವಿಟ್ಟು ಮನಸಾರೆ ಕೇಳಿಸಿಕೊಳ್ಳುವುದಕ್ಕೂ ಇರುವ ವ್ಯತ್ಯಾಸಗಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಮೆಸೇಜ್ಗಳು ನಮ್ಮನ್ನ ತಲುಪಿವೆ. ಹುಸೇನ್ ಶಿವಮೊಗ್ಗದಿಂದ ಹೇಳ್ತಾರೆ, ನಾವು ದಿನಾಲೂ ವಿವಿಧ ಭಾರತಿ ಕಾರ್ಯಕ್ರಮವನ್ನ ಗಮನವಿಟ್ಟು ಕೇಳಿಸಿಕೊಳ್ತೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಾತು ಮುತ್ತು ಇದ್ದ ಹಾಗೆ ನಾನು ಪ್ರತಿದಿನ ಸಂಜೆ ವಾಕಿಂಗ್ ಮಾಡುವಾಗ ವಿಬಿಯನ್ನ ಕೇಳ್ತಾ ವಾಕಿಂಗ್ ಮಾಡ್ತೀನಿ. ಒಳ್ಳೆಯ ಹಾಡು, ಒಳ್ಳೆಯ ಮಾತು ಮನಸ್ಸಿಗೆ ಯಾವತ್ತಿಗೂ ಮುದ ತರುತ್ತೆ. ಹಾಗೆ ಪ್ರದೇಶ ಸಮಾಚಾರ ಕೇಳೋದ್ರಿಂದ ಸಾಕಷ್ಟು ವಿಶೇಷತೆಗಳು ತಿಳಿಯುತ್ತೆ, ವಿಚಾರಗಳು ತಿಳಿಯುತ್ತೆ ಅಂತ ಒಬ್ಬರು ಸಂದೇಶ ಕಳಿಸಿದರೆ. ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಇನ್ನು ಕೇಳುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ತುಂಬ ಅಂತರ ಇದೆ. ಕೇಳೋದು ಕಿವಿಗೆ ಹಿತವಾಗಿರುತ್ತೆ, ಗಮನವಿಟ್ಟು ಕೇಳಿಸಿಕೊಳ್ಳುವುದರಿಂದ ಅದು ಮನಸ್ಸಿಗೆ ಹೋಗುತ್ತೆ. ಹಾಗಾಗಿ ನಾವು ಗಮನವಿಟ್ಟು ಕೇಳಿಸಿಕೊಳ್ಬೇಕು ಅಂತ ಲಿಂಗಸೂರಿನಿಂದ ಅಮರಗುಂಡಪ್ಪ ಅಂಗಡಿಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನೇಕರು ಹೀಗೆ ಮೆಸೇಜ್ ಮಾಡಿದಿರಿ, ಕಷ್ಟದ ಮಾತುಗಳಿಗೆ ಖಂಡಿತ ಸ್ಪಂದಿಸಬೇಕು ಅಂತ ಹೇಳಿ ದಯಾನಂದ್ ಎಲ್ಲಿಂದ, ಇವರು ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಮೆಸೇಜ್ಗಳಿವೆ, ಓದೋಣ. ಈಗ ಒಂದು ಹಾಡು.

ನಮಸ್ತೆ, ನಾನು ಅವಾಗಿನಿಂದ ವಿವಿಧ ಭಾರತಿಯನ್ನ ಕೇಳಿಸ್ಕೊಂಡು ಡ್ರೈವ್ ಮಾಡ್ತಾ ಟ್ರಾಫಿಕ್ ಎಲ್ಲ ಮರೆತು ಮನೆ ಕಡೆ ಹೋಗ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಮಂಜು ಮುನಿ ನಂಜೇಗೌಡ ಚಾಮುಂಡೇಶ್ವರಿ ನಗರ ಲಗ್ಗರೆಯಿಂದ ಆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕೇಳಿಸಿದ್ದಾರೆ. ಕೇಳುವುದು ಅಂದರೆ ಹಾಗೆ ಸುಮ್ಮನೆ ಕೇಳಿಸ್ಕೊಳ್ಳೋದು, ಆದರೆ ಅದನ್ನು ಪಾಲಿಸಬೇಕು ಅಂದರೆ ಮನಸ್ಸಿಟ್ಟು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಇವರು ಮೆಸೇಜ್ ಮಾಡಿದ್ದಾರೆ. ನಾನಂತೂ ತುಂಬಾ ಗಮನ ಇಟ್ಟು ಬೇರೆಯವರ ಮಾತುಗಳನ್ನು ಕೇಳ್ತೀನಿ, ರೇಡಿಯೋನ ಸಹ ವಿಶೇಷವಾಗಿ ಗಮನ ಇಟ್ಟು ಕೇಳ್ತೀನಿ, ಹೊಸ ಹೊಸ ವಿಷಯ ತಿಳಿಯುತ್ತೆ ಅಂತ ಉಮಾ ಕಿಶೋರ್ BTM ಸಂದೇಶ ಕಳಿಸಿದ್ದಾರೆ. ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಬಾಗಲಕೋಟೆಯಿಂದ ಮಂಜುಳಾ ಕಾವ್ಲಿ ಅವರು ಮೆಸೇಜ್ ಮಾಡಿದ್ದಾರೆ. ಹಾಡುಗಳು ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತಾ ಗುರುರಾಜ ನವಲಗುಂದ ಇವರು ಮತ್ತು ಇವರ ಮನೆಯವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೇಳೋದು ಅಂದರೆ ಕೇವಲ ಶಬ್ದ.

ಗಳ ಕಡೆಗೆ ಗಮನವನ್ನ ಹರಿಸೋದು. ಆದರೆ ಕೇಳಿಸಿಕೊಳ್ಳುವುದು ಅಂದರೆ ಸಂಪೂರ್ಣವಾಗಿ ಏಕಾಗ್ರತೆ ಇರುತ್ತೆ, ಅವರು ಏನು ಹೇಳ್ತಾ ಇದ್ದಾರೆ, ಅವರ ಹಿಂದಿನ ಭಾವನೆ ಏನು, ಎಲ್ಲವನ್ನ ಅರ್ಥ ಮಾಡಿಕೊಂಡು ಕೇಳೋದನ್ನು ಕೇಳಿಸಿಕೊಳ್ಳುವುದು ಅಂತಾರೆ ಅಂತ ಇವರು ಮೆಸೇಜ್ ಮಾಡಿದ್ದಾರೆ. ಇನ್ನು ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಇತ್ತೀಚೆಗಂತೂ ಮೊಬೈಲ್ ಕಡೆ ಹೆಚ್ಚಿನ ಗಮನ ಇರುತ್ತೆ, ಯಾರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಕಡೆ ಗಮನವನ್ನು

ಕಡೆ ಮಾತಾಡುವಾಗ ಮೊಬೈಲನ್ನು ಪಕ್ಕಕ್ಕಿಟ್ಟು ಅವರ ಮಾತುಗಳನ್ನು ಕೇಳಬೇಕು ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿಯ ನಿಮ್ಮ ಪ್ರತಿಕ್ರಿಯೆಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ಹಾಡು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 7:21. ಇನ್ನೀಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕುದರುಳಾದನಿತು ಸ್ವಗವ ಪಡೆವಡೆ ಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಇರುವುದರುಳಾದನಿತು ಸೊಗವ ಪಡೆವಡೆ ಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ.

இருவுதருள் ஆதனித்து சொகவ படையொடலோகர். ನೋಡಿ ನೋಡಿ, ಜೀವನದಲ್ಲಿ ಎಷ್ಟಾಯ್ತು ಅಷ್ಟನ್ನು ಸಂತೋಷ ಪಡ್ಕೋಬೇಕು, ಅನುಭವಿಸ್ಬೇಕು. ಅಯ್ಯೋ ಇಷ್ಟೇ ಆಯ್ತೆ ನನಗೆ, ನಾನೆಲ್ಲ ಏನೇನೋ ಮಾಡಬೇಕು ಅಂತಿದ್ದೆ, ಏನೇನೋ ಆಗಬೇಕು ಅಂತಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ನಾವು ಇಷ್ಟೇ ಆದ್ರೂ ಸಂತೋಷ ಪಡೋದು ಒಳ್ಳೇದು. ಇರುವುದರಲ್ಲಿ ಆದಷ್ಟು ಸಂತೋಷವನ್ನ ಜನರು ಪಡೆದುಕೊಳ್ಬೇಕು. ಹಾಗಾದರೆ ಈ ಬದುಕಿಗೆ ಪರದ ಚೈತನ್ಯದ ಆವರಣ ಇದೆ ಎನ್ನುವುದನ್ನು ಮೊದಲು ತಿಳಿಬೇಕಾಗಿದೆ. ಅದರರ್ಥ ಪರಮಾರ್ಥದ ಗಣಿತದಿಂದ, ಎಷ್ಟು ಚೆನ್ನಾಗಿ ಹೇಳಿದ ನೋಡಿ, ಅಂದ್ರೆ ಲೆಕ್ಕಾಚಾರ ಅದರ ಗಮನಿಸುವುದರಿಂದ ಅಂತ ಅರ್ಥ. ಪರಮಾರ್ಥದ ಗಣಿತದಿಂದ ಇಹದ ಜಗತ್ತಿನ ಬದುಕಿನ ಅರ್ಥಗಳನ್ನ ಗಣಿಸುವುದಾದ್ರೆ ಇಹ ಪರಲೋಕಗಳ ಬಾಂಧವ್ಯ ಸರಿ ಹೊಂದುತ್ತೆ. ಮನುಷ್ಯ ಕರ್ಮಪ್ರವೃತ್ತನಾಗಬೇಕು, ಜಗತ್ತಿಗಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಎಚ್ಚರ ಮಾಡ್ತಾ ಅವ್ರು ಹೇಳ್ತಾರೆ. ಅದಕ್ಕೊಂದು ಇತಿಮಿತಿ ಇದೆ ಅಂತ ತಿಳ್ಕೋಬೇಕು, ಸುಖದ ಇತಿಮಿತಿಯನ್ನು ಅರ್ಥ ಮಾಡ್ಕೋಬೇಕು. ಜಗತ್ತಿನ ಆಗುಹೋಗುಗಳಿಗೆ ಪರವಸ್ತುವಿನ ಆಣತಿಯಿಂದ ನಡ್ಕೊಂಡ್ರೆ ನೆಮ್ಮದಿ ಬಹಳ ಸಾಧ್ಯ. ಈ ನಾವು ಜಗತ್ತಿನಲ್ಲಿ ಏನು ಮಾಡ್ತೇವೋ ಅವುಗಳ ಒಡಿತು ಕೆಡಕುಗಳನ್ನ ಲೆಕ್ಕವನ್ನ ಇಹದ ಅರ್ಥವನ್ನ ಪರಿಗಣಿಸುವಾಗ ಪರಮಾರ್ಥವನ್ನು ನಿಸ್ವಾರ್ಥವಾದ ಲೋಕ ಸಂಗ್ರಹಣಾರ್ಥವಾದ ಫಲವನ್ನ ಪರಿಗಣಿಸಬೇಕು. ಆಗ ಮಾತ್ರ ಲೋಕದ ಬಾಂಧವ್ಯ ಸರಿ ಹೋಗುತ್ತೆ. ಅಂದ್ರೆ ಇಹದ ಗಮನ ಇರಬೇಕು, ಆದರೆ ಪರಮಾರ್ಥವನ್ನು ಬಿಡಬಾರದು, ಅದರ ಗಮನವೂ ಜೊತೆಯಲ್ಲಿ ಇರಬೇಕು ಅನ್ನೋದನ್ನ ಎಚ್ಚರಿಕವನ್ನ ನಮಗೆ ಕೊಡ್ತಾ ಇದ್ದಾರೆ. ಅದರ ಆವರಣ ಇದೇನು ತನ್ನುವ ಪ್ರಜ್ಞೆ ಇರಲಿ ಅಂತ ಡಿ ವಿಜಿಯವರು ಜ್ಞಾಪಿಸ್ತಾರೆ.

ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ.

0: ಅದನ್ನ ತುಂಬಾ ತಮಾಷೆಯಾಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳೋ ಹಾಗೆ. ಮುದುಕುರುಡಿ ಹೊಂಗೆಯನೋ ಬಾದಾಮಿಕೋ ಎನ್ನುತ್ತಾ ಕೊಟ್ರೆ ಅದು ಫೀ ಆಗತ್ತಾ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕುರುಡಿ ಅವಳು, ಅವಳು ನೋಡಿಲ್ಲ, ಹೊಂಗೆ ಇಟ್ಕೊಂಡ್ಬಿಟ್ಟಿಯಾಳ ಕೈಲಿ. ಆ ಹೊಂಗೆ ಇಟ್ಕೊಂಡು ಬಾದಾಮಿ ತಗೋ ಮಗು ಅಂಥೇಳಿ ಮೊಮ್ಮಗನ್ ಕೊಟ್ಬಿಟ್ರೆ ಅದು ಸಿಹಿ ಆಗ್ಬಿಡುತ್ತೆ. ಅಂದ್ರೆ ಪಾಪ ಮುದುಕಿಗೆ ಮನಸ್ಸಿರೋ ಒಳ್ಳೇದೇ, ಮಗುಗೆ ಒಳ್ಳೇದು ಸಿಹಿ ತಿಂಡಿ ಕೊಡಬೇಕು ಅಂತ ಆಸೆ ಇದೆ. ಆದರೆ ಆಕೆ ಮಾಡಿದ ಕೆಲಸದಲ್ಲಿ ಜಾಣ್ಮೆ ಇದೆಯಾ, ತಿಳುವಳಿಕೆ ಇದೆಯಾ? ಇತರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇವಲ ಮನಸ್ಸಿನಿಂದ ಭಾವನೆಯಿಂದ ಇದ್ರೆ ಕಾರ್ಯ ಆಗೋದಿಲ್ಲ. ಸಂದರ್ಭಕ್ಕೆ ಉಚಿತವಾದ ಜಾಣತನ, ಸರಿಯಾದ ತಿಳುವಳಿಕೆ, ಮನಸ್ಸಿನ ಸದ್ಭಾವನೆ ಜತೆಗೂಡಿದ್ರೆ ಮಾಡುವ ಕೆಲಸ ಹಿತವಾಗಿರುತ್ತೆ. ಸುಲಭದ ರೀತಿಯಲ್ಲಿ ಅಮೃತ ಸಿಗಲಿಕ್ಕೆ ಸಾಧ್ಯ ಇದೆ. ಸುಧೆ ಬಂತೆ ಸುಲಭದಲ್ಲಿ ಅಂತ ಕೊನೆ ಮಾಡಿದ್ದಾರೆ. ಇತರರಿಗೆ ಒಳ್ಳೆಯದನ್ನ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಅಲ್ಲಿಗೆ ಬರೀ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದಲ್ಲ, ಜಾಣಿರಬೇಕು, ತಿಳಿವಿರಬೇಕು, ಮನಸ್ಸಿನಲ್ಲಿ ಹುರಿವಂತಿಕೆ ಇರಬೇಕು, ಅರ್ಥಪೂರ್ಣವಾದ ಬದುಕಿರಬೇಕು, ಮಾಡುವ ಕೆಲಸದಲ್ಲಿ ನಿಜವಾದ ಪ್ರೀತಿ ವಿಶ್ವಾಸಗಳು ಜೊತೆಗೂಡಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಬರೀ ಮೇಲ್ನೋಟಕ್ಕೆ ಏನೋ ಹೇಳ್ಬಿಟ್ರೆ, ಒಂದು ಸ್ವೀಟ್ ತಂದ್ಕೊಡ್ಬಿಟ್ರೆ, ಕಮಾನ್ ಬಹಳ ಸಂತೋಷ, ತಪ್ಪ ತಿನ್ನಿಪ್ಪ ಸಂತೋಷ ಪಡಿ ಅಂತೇಳಿ, ಮಗ ಫಸ್ಟ್ ಕ್ಲಾಸ್ ಬಂದ ತುಂಬಾ ಸಂತೋಷ ಅಂತೇಳಿ ಸ್ವೀಟ್ ತಗೊಂಡು ಒಳಗಡೆನಲ್ಲಿ, ಇವನ್ ಮನೆ ಉದ್ದಾರ ಆಗ, ಇವನಿಗೆ ಯಾಕೆ ಹಿಂಗಾತ ಹೆಂಗ್ ಕತ್ತಿಯೋ, ನನ್ನ ಮಗ ಜಾಸ್ತಿ ಬಾರಿಸೆ ಬಂದಿಲ್ಲ, ಇಳಿ ಮಾತ್ರ ಅಷ್ಟು ಬಂತು ಅಂತ ಸಂಕಟ ಪಟ್ರೆ ಆ ಮಾಡಿದ ಸಂತೋಷಕ್ಕೆ ಅರ್ಥ ಇದೆಯೇ? ನಿಜವಾಗಿ ಕೂಡ ಹೃದಯಪೂರ್ವಕವಾಗಿ ಅರ್ಥ ಮಾಡ್ಕೊಂಡು ಸಂತೋಷ ಪಡೋದನ್ನ ಅಭ್ಯಾಸ ಮಾಡಬೇಕು. ಅದನ್ನ ಬಹಳ ಸುಲಭವಾದದ್ದಲ್ಲ ಅನ್ನೋದನ್ನ ಎಚ್ಚರ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಟ್ಯೂನ್ ಮಾಡಿದ್ದೀರಿ 102.9 ಎಫ್ಎಂ. ಸಮಯ 7:30. ಈಗ ಒಂದು ಹಾಡನ್ನ ಕೇಳಿ, ಚಿರು ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಕೆಲವರೇ, ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. 7:45 ಸೇಫ್ ಡ್ರೈವ್ನ ಗಾನ ಭಜನದಲ್ಲಿ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳೋಣ. ಈ ರಾತ್ರಿ 8:00 ಕೇಳಿ ಮಧುರ ಆಲಾಪ, ಇದರಲ್ಲಿ ಒಂದಷ್ಟು ಮಧುರವಾದ ಗೀತೆಗಳನ್ನು ಕೇಳೋಣ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನಾ

0: ಸಹೀಮ್, ಫ್ರಾನ್ಸ್ನ ಹೆನ್ರಿ ಬಿ ಕಗನ್, ಜಪಾನ್ನ ಕೆನ್ಸೋ ಸೋಯೆ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015 2025 ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಹಾಗೂ ಇದು ಹಿಂದಿನ ಎಲ್ಲಾ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡಾ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಓಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಔಷಧೀಯ ವಲಯ, ಸಾಮರ್ಥ್ಯವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಿಟಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರೀ ಕಾಪ್ 31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ಧತೆಗಳ ಅನುಷ್ಠಾನದಲ್ಲಿನ ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ಧತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ

0: ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನ ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ದ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಶ್ ತಂಡಗಳಿಗೆ ಚಾಲನೆಯನ್ನು ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಪಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ

0: ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನೂರ 102.9 ಎಫ್ಎಂ ಟ್ಯೂನ್ ಮಾಡಿದಿರಾ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಈಗ ಒಂದಷ್ಟು ಚಿತ್ರಗೀತೆಗಳನ್ನ ಕೇಳೋಣ. ಶ್ರೀರಾಮಚಂದ್ರ ಚಿತ್ರದ ಹಾಡು ಭೂತವಿಲ್ಲ ಪಿಶಾಚಿ ಇಲ್ಲ ಅಂತ ಹೇಳಿ ಒಂದು ರೀತಿ ಮಧ್ಯರಾತ್ರಿಯಲ್ಲಿ ಧೈರ್ಯವನ್ನು ತುಂಬುವಂತಹ ಹಾಡು ಅಂತಲೇ ಹೇಳ್ಬೋದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ಗೀತೆಯನ್ನು ಕೇಳಿ.

0: ಕಣ್ಮುಂದೆ ಬರುತ್ತೀನಿ ಅಣ್ಣ.
1: ಅಂಜಿಕೆಯೇ ಬೇತಾಳ ಅನ್ನೋ ಒಂದು ಸಾಲಿದೆ ಈ ಹಾಡಲ್ಲಿ, ಹೌದಲ್ವಾ ಕೇಳಿದ್ರೆ? ನಮ್ಮೊಳಗೆ ಇರುವಂತಹ ಭಯ ಅಂಜಿಕೆಗಳೇ ಭೂತ ದೆವ್ವ ಬೇತಾಳ ಅಂತ ಹೇಳಬಹುದು. ಇರಲಿ, ಇವಾಗ ಅಣ್ಣಯ್ಯ ಚಿತ್ರದ ಹಾಡನ್ನ ಕೇಳಿ. ಕಮಾನು ಡಾರ್ಲಿಂಗ್ ಅನ್ನೋ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಈ ಹಾಡಿನ ವಿಶೇಷತೆ ಏನಪ್ಪ ಅಂದ್ರೆ, ಇದೊಂದು ರೀತಿ ಕಂಗ್ಲಿಷ್ ಹಾಡು ಅಂತ ಹೇಳ್ಬೋದು. ಕನ್ನಡ ಮತ್ತೆ ಇಂಗ್ಲಿಷ್ ಮಿಶ್ರಿತ ಹಾಡು. ಕಮಾನು ಡಾರ್ಲಿಂಗು, ಆಮೇಲೆ ಕಮ್ಮಿಂಗು, ಹಸಬೆಂಡು, ಈ ರೀತಿಯ ಒಂದು ರೀತಿ ವಿಶೇಷವಾದ ಪದ ಪ್ರಯೋಗಗಳನ್ನು ಹಂಸಲೇಖ ಅವರು ಹಾಡಿನಲ್ಲಿ ಮಾಡಿದ್ದಾರೆ. ಕೇಳಿ ಈ ವಿಶೇಷವಾದ ಹಾಡು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಕೊಲೊರಾಡೋ ಡೆನ್ಮಾರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ಹೊಸ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಉಕ್ರೇನ್ ಸಂಘರ್ಷ ಪರಿಹರಿಸಲು ಕೊಡುಗೆ ನೀಡಲು ಸಿದ್ದ ಇರುವುದಕ್ಕೆ ಭಾರತಕ್ಕೆ ರಷ್ಯಾ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಡುವ ಗುರಿಯನ್ನು ಹೊಂದಿರುವಂತಹ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೊ ಹೇಳಿದ್ದಾರೆ. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಮತ್ತು ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್ ಹಣಕಾಸು ಸೇವೆ ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಚತುಷ್ಪಥ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವಾಲಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಜೂರಾದಂತಹ ಒಟ್ಟು 57,12,00,000 ರೂಪಾಯಿ ವೆಚ್ಚದ ಕಾಮಗಾರಿಗೆ ಇಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಚಾಲನೆ ನೀಡಿದರು. ಬೆಂಗಳೂರು ನಗರಪಾಲಿಕೆ ವ್ಯಾಪ್ತಿಯ 7 ವಿಭಾಗಗಳ 72 ವಾರ್ಡ್ಗಳಲ್ಲಿ ಒಟ್ಟು 2,493 ಕಿಲೋಮೀಟರ್ ರಸ್ತೆಗಳ ಸ್ಥಿತಿಗತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ತಂತ್ರಜ್ಞಾನ ಬಳಸಿ ಸಮಗ್ರವಾಗಿ ಸಮೀಕ್ಷೆ ನಡೆಸಲಾಗಿದೆ ಎಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತ ಪೊಮಲ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
2: ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕಾರ್ಯಕ್ರಮ ಮಧುರ ಆಲಾಪ. ಕೇಳುಗರೆ, ಮಧುರ ಆಲಾಪ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಯಾವೆಲ್ಲ ಗೀತೆಗಳನ್ನು ಕೇಳ್ತೀರಿ ಅಂದರೆ, ಚಿತ್ರಗೀತೆಗಳನ್ನು ಕೇಳ್ಬೋದು, ಭಾವಗೀತೆಗಳು, ಜನಪದ ಗೀತೆಗಳು, ಅಷ್ಟೇ ಯಾಕೆ ಕೇಳುಗರೆ, ಗಜಲ್ಸ್ ಸಹ ಕೇಳಬಹುದು. ಹಾಗಾದರೆ ಮಧುರ ಆಲಾಪ ಈ ಒಂದು ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ? ಆರಂಭಿಸೋಣ ಈ ಒಂದು ಗೀತೆಯೊಂದಿಗೆ.

ಮಧುರ ಹಾಲ್ ಆಲಾಪ ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ದೇಶಭಕ್ತಿಯನ್ನ ಸಾರುವಂತಹ ಒಂದು ಚಿತ್ರಗೀತೆಯನ್ನ ಕೇಳಿದ್ರಿ. ಇನ್ನೀಗ ಒಂದು ಭಾವಗೀತೆಯನ್ನ ಕೇಳೋಣ. ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ರಚನೆ. ನವಿಲುಗರಿಯ ಗೊಲ್ಲ.

ಮಧುರ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನೀಕ ಒಂದು ಚಿತ್ರಗೀತೆಯನ್ನ ಕೇಳೋಣ. ಲಾಲಿ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಇನ್ನೀಗ ಬೆಂಗಳೂರು ಲತಾ ಮತ್ತು ವಸಂತ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಬಂದ್ರವ್ವ ನನ್ನ ಕಳಸಾಕೆ. ಈ ಒಂದು ಹಾಡು

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಮೀಸೆ ಚಿಗುರಿದಾಗ ಅನ್ನೋ ಚಿತ್ರ, ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆ ಇದು. ಆದರೆ ಇದು ಜನಪದ ಶೈಲಿಯ ಗೀತೆ, ಅದನ್ನ ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೃಪಾಕರ್. ಕೇಳಿ ಈ ಹಾಡು.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು, ಜನಪದ ಗೀತೆಗಳು, ಭಾವಗೀತೆಗಳು ಹಾಗೆ ಗಜಲ್ಸ್ ಕೇಳ್ತಾ ಇದ್ದೀರಾ. ಇನ್ನೀಗ ಒಂದು ಭಾವಗೀತೆ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿ, ರಚನೆ HS ವೆಂಕಟೇಶಮೂರ್ತಿ.

8:54 ಮಧುರ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇನ್ನೀಗ ಅಪ್ಪಗೆರೆ ತಿಮ್ಮರಾಜು ಅವರ ಧ್ವನಿಯಲ್ಲಿ ಕೇಳಿ ಜಾನಪದ ಗೀತೆ.

ಪ್ರೀತಿಯ ಕೇಳುಗರೆ, ಇದುವರೆಗೆ ಮಧುರ ಆಲಾಪ ಈ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು, ಜನಪದ ಗೀತೆಗಳು, ಭಾವಗೀತೆಗಳು, ಗಝಲ್ಸ್ ಕೇಳಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇದುವರೆಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 10:02 ಕೇಳಿ ಕಾರ್ಯಕ್ರಮ ಪ್ರೇಮ ನಿನಾದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಮಾಜಿ ಉಪಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರನ್ನು ಅವರ ನಿವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಆಶೀರ್ವಾದ ಪಡೆದರು. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಭೇಟಿ ವಿಶೇಷವಾಗಿದೆ. ಭಾರತ ಇಎಫ್ಟಿಎ ಪಾಲುದಾರಿಕೆ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತ ಇಎಫ್ಟಿಎ ಸಮೃದ್ಧಿ ಶೃಂಗಸಭೆ ಉಭಯ ದೇಶಗಳ ಉದ್ಯಮಿಗಳು ಮತ್ತು ಸಚಿವರ ನಡುವೆ ಫಲಪ್ರದ ಚರ್ಚೆಗಳಿಗೆ ವೇದಿಕೆ ಒದಗಿಸಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು

ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ ವಿಂಗಡಣೆ ಮೀಸಲು ಕಾರ್ಯಗಳು ಪೂರ್ಣಗೊಂಡಿದ್ದು ನಾಳೆಯ ಒಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು ಆರನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು. ನವದೆಹಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಬೆಳಗಾವಿ ಸೇರಿದಂತೆ ಕರ್ನಾಟಕದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಪ್ರಗತಿ ಮತ್ತು ವಿವಿಧ ಕಾಮಗಾರಿಗಳ ಗುಣಮಟ್ಟದ ಕುರಿತು ಮಹತ್ವದ ಸಭೆ ಇಂದು ನಡೆಸಲಾಯಿತು. ಸಭೆಯಲ್ಲಿ ಸಂಸದ ಜಿ ಕುಮಾರನಾಯಕ ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಪಶು ವೈದ್ಯರ ತಾಂತ್ರಿಕ ಕಾರ್ಯಾಗಾರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜರುಗಿತು. ಮೈಸೂರು ಮೂಲದ 22 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪದಕ ಗೆದ್ದ ಬಳಿಕ ಮೈಸೂರಿಗೆ ಆಗಮಿಸಿದ ಅವರಿಗೆ ಸ್ವಾಗತ ಕೋರಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕಾರ್ಯಕ್ರಮ ಪ್ರೇಮ ನಿನಾದ.

ಒಂದು ಸುಂದರವಾದ ಹಾಡಿನೊಂದಿಗೆ ಪ್ರೇಮ ನಿನಾದ ಕಾರ್ಯಕ್ರಮ ಆರಂಭ ಆಗಿದೆ. ಕೆಲವರೇ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ಈ ಹಾಡಿನಲ್ಲಿದೆ. ಹಾಡಿನ ಸಣ್ಣ ತುಣುಕನ್ನು ಕೇಳಿಸ್ಕೊಳ್ಳಿ.

ಕಾಯುವೆ ನಾನಿಲ್ಲಿ ಅಂತ ಹೇಳಿ ಹಾಡಲ್ಲಿ ಒಂದು ಸಾಲು ಬರುತ್ತೆ. ಕೆಲವರೇ ಈ ಕಾಯುವಿಕೆಯ ಪ್ರೇಮದ ಬಗ್ಗೆ ಮಾತಾಡೋಣ. ಎಷ್ಟೋ ಜನ ಪ್ರೇಮಿಗಳು ತನ್ನ ಪ್ರೀತಿಗಾಗಿ ಕಾಯ್ತಾರೆ, ಜನುಮಾಂತರದಲ್ಲಿ ಕಾಯ್ತಾರೆ, ತುಂಬ ವರ್ಷಗಳು ಕಾಯ್ತಾರೆ. ಈ ಕಾಯುವಿಕೆಯ ಪ್ರೀತಿ ಹೇಗಿರುತ್ತೆ, ಇದ್ರ ಬಗ್ಗೆ ನೀವು ಸಹ ಅಭಿಪ್ರಾಯವನ್ನು ತಿಳಿಸ್ಬೋದು. ಪ್ರೀತಿ ಮತ್ತು ಕಾಯುವಿಕೆ ಈ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಳುಹಿಸಿಕೊಡಿ.

ಕೇಳುಗರೇ, ಪ್ರೇಮ ಅಂದ್ರೆ ಏನು? ಒಬ್ಬರನ್ನೊಬ್ಬರು ಇಷ್ಟಪಡೋದ, ಒಟ್ಟಿಗೆ ಸಮಯ ಕಳೆಯೋದ, ಒಬ್ಬರಿಗೊಬ್ಬರು ಕಾಳಜಿ ತೋರಿಸೋದ, ಇವೆಲ್ಲವೂ ಪ್ರೀತಿಯ ಭಾಗನೇ ಹೌದು. ಆದರೆ ಪ್ರೇಮದಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಭಾವನೆ ಯಾವುದು ಗೊತ್ತಾ? ಬಹುಶಃ ಅದು ಕಾಯುವಿಕೆ ಅಂತ ಹೇಳ್ಬೋದು. ಒಂದು ಕಡೆ ಇದು ಸುಂದರವಾದ ಭಾವನೆ ಅಂದರೆ, ಮತ್ತೊಂದು ಕಡೆ ಅತ್ಯಂತ ನೋವು ಕೊಡುವಂತಹ ಒಂದು ವಿಚಾರ ಅಂದರೆ ಅದು ಸಹ ಕಾಯುವಿಕೆ ಅಂತಲೇ ಹೇಳ್ಬೋದು.

ಕಾಯುವಿಕೆ ಮತ್ತು ಪ್ರೇಮ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಕೆಲವರೆ ಯಾರದ್ದೋ ಒಂದು ಫೋನ್ಗಾಗಿ ಕಾಯೋದು, ಒಂದು ಮೆಸೇಜ್ಗಾಗಿ ಕಾಯೋದು, ಮನೆ ತಲುಪಿದ್ಯಾ ಅನ್ನೋ ಒಂದು ಸಣ್ಣ ಮಾತಿಗಾಗಿ ಕಾಯೋದು, ಕೆಲವೊಮ್ಮೆ ಒಂದು ಭೇಟಿಗಾಗಿ ದಿನಗಳನ್ನು ಎಣಿಸೋದು, ಇವೆಲ್ಲವೂ ಕಾಯುವಿಕೆಯಲ್ಲಿನ ಒಂದು ಪ್ರೀತಿಯ ಸಣ್ಣ ಸಣ್ಣ ರೂಪಗಳು ಅಂತಲೇ ಹೇಳ್ಬೋದು. ಈ ಕಾಯುವಿಕೆ ಮತ್ತು ಪ್ರೀತಿ ಈ ಕುರಿತಾಗಿ ಮತ್ತಷ್ಟು ಮಾತಾಡೋಣ. ನೀವು ಸಹ ಮೆಸೇಜ್ ಮಾಡಿ ಕಾಯುವಿಕೆಯ ಪ್ರೀತಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ 9480910219 ಈ ಸಂಖ್ಯೆಗೆ.

ಕೇಳುಗರೆ, ಈ ಕಾಯುವಿಕೆಯಲ್ಲಿ ಸಂತೋಷನೂ ಇದೆ, ದುಃಖನೂ ಇದೆ ಅಲ್ವಾ? ಮೊಬೈಲನ್ನು ಕೈಗೆ ತಗೊಂಡು ಯಾವುದಾದ್ರೂ ಮೆಸೇಜ್ ಬಂದಿದೆಯಾ ಅಂತ ನೋಡೋದು, ಫೋನ್ ರಿಂಗ್ ಆದಾಗ ಓಹೋ ಅದು ಅವರದೇ ಇರಬಹುದು ಅಂತ ಓಡಿ ಹೋಗಿ ನೋಡೋದು, ಆಮೇಲೆ ಯಾರ್ದೋ ಕಾಲ್ ಅಂತ ಗೊತ್ತಾದಾಗ ಸಣ್ಣ ನಿರಾಶೆ, ಆದರೂ ಸಹ ಮತ್ತೆ ಹೃದಯ ಕಾಯ್ತಾನೆ ಇರತ್ತೆ. ಸೊ ಈ ಕಾಯುವಿಕೆಯ ಪ್ರೀತಿಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಪ್ರೇಮನಿನಾದದಲ್ಲಿ.

ಕೆಳಗರೆ ಈ ಕಾಯುವಿಕೆ ಅನ್ನೋದಿದೆಯಲ್ಲ, ಅದು ಯಾವಾಗ ಸುಂದರ ಅನ್ಸತ್ತೆ ಗೊತ್ತಾ? ಅದು ನಂಬಿಕೆಯ ಜೊತೆ ಇದ್ದಾಗ. ಅವ್ರು ಬರ್ತಾರೆ, ಅವ್ರು ಕರೆ ಮಾಡ್ತಾರೆ, ಒಂದಿನ ಭೇಟಿ ಆಗ್ತೀವಿ ಅನ್ನೋ ನಂಬಿಕೆ ಇರುತ್ತಲ್ಲ, ಆಗ ಕಾಯುವಿಕೆ ಸಹ ಸುಂದರ ಅಂತ ಅನ್ಸತ್ತೆ.

ಕಾಯುವಿಕೆ ಮತ್ತು ಪ್ರೇಮ ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸಿದರೆ, ಬೆಳಗಿನಿಂದ ಕೆಲಸ ಮಾಡಿ ರಾತ್ರಿ ಈ ಒಂದು ದಿನಕ್ಕೆ ಮುಕ್ತಾಯವನ್ನು ಹೇಳುವಂತಹ ಸಮಯದಲ್ಲಿ ಪ್ರೇಮ

ನಿನಾದ ಕಾರ್ಯಕ್ರಮ ಕೇಳೋದು, ಹಾಡುಗಳನ್ನು ಕೇಳೋದು ಮನಸ್ಸಿಗೆ ತುಂಬ ಖುಷಿ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಮಹೇಶ್ ಅವರು ಸಂದೇಶ ಕಳಿಸಿ ಹಾಡುಗಳಂತೂ ಖುಷಿ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೋಕಾಕ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಅವರು ಮೆಸೇಜ್ ಮಾಡಿದರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಸಹ ವಿಷಯದ ಕುರಿತಾಗಿ ಮಾತುಗಳನ್ನು ಕೇಳ್ತಾ ಇದ್ದೀವಿ ಅಂತ. ಕೇಳುಗರೇ, ವಿಷಯದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಸಹ ನೀವು ತಿಳಿಸ್ಬೋದು. ಕಾಯುವಿಕೆ ಮತ್ತು ಪ್ರೇಮ ಈ ಕುರಿತಾದ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಇನ್ನು ವೆಂಕಟೇಶ್ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದರು. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಸಹ ಮೆಸೇಜ್ ಮಾಡಿದರೆ, ಕಾರ್ಯಕ್ರಮದ ಕುರಿತಾಗಿ ನನ್ನ ಅಭಿಪ್ರಾಯವನ್ನು ಹೇಳೋದಾದರೆ, ಪ್ರೀತಿ ಮತ್ತು ಕಾಯುವಿಕೆ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ನಿಜವಾದ ಪ್ರೀತಿ ಇರುವಲ್ಲಿ ತಾಳ್ಮೆ, ನಂಬಿಕೆ, ಕಾಯುವಿಕೆ ಸಹಜವಾಗಿಯೇ ಇರುತ್ತೆ. ಕಾಯುವಿಕೆ ಅಂದರೆ ಕೇವಲ ಸಮಯ ಕಳೆಯೋದಲ್ಲ, ಅದು ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಮತ್ತು ಸಮಯ ಎಷ್ಟೇ ದೂರ ಇದ್ದರೂ ಸಹ ಎದುರುಗಿರುವಂತಹ ವ್ಯಕ್ತಿಯ ಮೇಲಿನ ಗೌರವ, ನಂಬಿಕೆ, ಪ್ರೀತಿ ಇದ್ಯಾವುದು ಬದಲಾಗಬಾರ್ದು. ಅಂದರೆ ಕಾಯುವ ಸಮಯ ಎಷ್ಟೇ ಇದ್ದರೂ ಸಹ ಆ ಒಂದು ನಂಬಿಕೆ, ಗೌರವ, ಪ್ರೀತಿ ಎಲ್ಲವೂ ಹಾಗೇ ಇರಬೇಕು. ಆಗ ಮಾತ್ರ ಅದು ನೈಜ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಕಾಯುವ ಪ್ರತಿಯೊಂದು ಕ್ಷಣವು ಪ್ರೀತಿಸುವ ವ್ಯಕ್ತಿಯ ನೆನಪುಗಳನ್ನು ಇನ್ನಷ್ಟು ಆಪ್ತ ಅನಿಸುತ್ತೆ ಅಂತ ಹೇಳಿ ತುಂಬ ಒಳ್ಳೆಯ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ಸಹ ಮೆಸೇಜ್ ಮಾಡಿ ಕಾಯುವಿಕೆ ಮತ್ತು ಪ್ರೇಮ ಈ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು.

ಈ ಕಾಯುವಿಕೆಯಲ್ಲಿಯೂ ಎಷ್ಟೊಂದು ಬದಲಾವಣೆಗಳು ಅಂದ್ರೆ, ಹಿಂದೆ ಪ್ರೇಮಿಗಳು ಪತ್ರಗಳಿಗಾಗಿ ಕಾಯ್ತಾ ಇದ್ರು, ಈಗ ಫೋನ್ ಕಾಲ್ಗಾಗಿ ಮೆಸೇಜ್ಗಾಗಿ ಕಾಯ್ತಾರೆ. ನೋಡಿ ಎಷ್ಟು ಬದಲಾವಣೆ ಇದೆ. ಇನ್ನು ಸುದೀರ್ಘವಾದ ಒಂದು ಕಾಯುವಿಕೆಯ ಪ್ರೇಮ ಅಂದ್ರೆ ಅದು ಸೈನಿಕನ ಹೆಂಡತಿ ತನ್ನ ಗಂಡ ಬರೋದಕ್ಕಾಗಿ ಕಾಯುವಂಥದ್ದು, ಅಂದ್ರೆ ಗಡಿಯಲ್ಲಿ ಕಾಯುವಂತಹ ಸೈನಿಕನಿಗಾಗಿ ಅವನ ಪ್ರೀತಿಗಾಗಿ ಎಷ್ಟೋ ವರ್ಷಗಳೇ ಕಾಯ್ತಾಳೆ ಅಲ್ವಾ, ಇದನ್ನು ಸಹ ಒಂದು ಕಾಯುವಿಕೆಯ ಪ್ರೇಮ ಅಂತಲೇ ಹೇಳ್ಬೋದು. ನೀವು ಸಹ ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ದೀರಿ, ನಿಮ್ಮ ಸಂದೇಶಗಳನ್ನು ನೋಡ್ತೇವೆ. ಈಗ ಈ ಹಾಡು

ಕಾಯುವಿಕೆ ಮತ್ತು ಪ್ರೀತಿ ಈ ವಿಚಾರವಾಗಿ ಅನೇಕರು ಮೆಸೇಜ್ ಮಾಡಿದರೆ. ಅನಿಲ ಭೀಷ್ಮಣ್ಣ ಅವರ ಶಮನೆವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ರೆ ಕಾಯಿಸುವ ಕಾರ್ಯದಲ್ಲಿ ಹೆಣ್ಣು ಮಕ್ಕಳು ಎತ್ತಿದ ಕೈ, ಆದರೆ ಗಂಡು ಮಕ್ಕಳು ಹಾಗಲ್ಲ, ಅವರು ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇರ್ತಾರೆ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಕಡಗಂಜಿ ಧರ್ಮಣ್ಣ ದನ್ನಿ ಅವರು ಮೆಸೇಜ್ ಮಾಡಿದ್ದಾರೆ. ಒಂದು ಗಜಲ್ ಕವಿತೆ ಥರ ಬರೆದು ಕಳಿಸಿದರೆ, ನಿನ್ನ ಪ್ರೀತಿಗಾಗಿ ಕಾಯುವೆ ಅನ್ನು ದಿನವೂ ಸಖಿ, ಅಂದು ನೀ ಕಾಯಿಸಿದ ಪರಿಗೆ ನಾನಿಂದು ಪಡೆದೆ ಪ್ರೀತಿ ಸಖಿ ಅಂತ ಹೇಳಿ ಮೆಸೇಜ್ ಮಾಡಿದರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡಿನ ಹಳ್ಳಿಯಿಂದ ಮೆಸೇಜ್ ಮಾಡಿದರೆ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ ಅಂತೂ ಇವರು ಅಡ್ರೆಸ್ಸನ್ನೇ ಕಳಿಸಿದ್ದಾರೆ. ಅರ್ಥಪೂರ್ಣ ಕಾರ್ಯಕ್ರಮ, ಒಳ್ಳೆಯ ಹಾಡುಗಳು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸವದತ್ತಿಯಿಂದ ಪ್ರಸನ್ನ ಆಶಾ ಇವರು ಮೆಸೇಜ್ ಮಾಡಿದ್ದಾರೆ. ಇವತ್ತು ಪ್ರಸಾರವಾದ ಹಾಡುಗಳು ಖುಷಿ ನೀಡ್ತಾ ಇದ್ದಾವೆ ಅಂತ ಹೇಳಿ. ಪ್ರೇಮ ಅನ್ನೋದು ಒಂದು ಸುಂದರವಾದ ಗುಲಾಬಿ ಹೂ ಇದ್ದ ಹಾಗೆ, ಆ ಗುಲಾಬಿ ಹೂವಿಗೆ ಸುತ್ತಲೂ ಮುಳ್ಳು ಇರುತ್ತಲ್ವಾ, ಅದೇ ಕಾಯುವಿಕೆಯ ಅನುಭವ ನೀಡುತ್ತೆ ಆ ನೋವು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಯಾರು? ಉಮೇಶ್ ಸಿರಿಗೆರೆಯಿಂದ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕಾಯುವಿಕೆ, ಕಾತುರ ಈ ಕುರಿತಾದ ಮಾತುಗಳು, ಹಾಡುಗಳು ಮಧುರವಾಗಿವೆ ಅಂತ ಹೇಳಿ ವಿರೂಪಾಕ್ಷ ಕಾವ್ಯ ಗೌರಿ ರೇಣುಕ ರುದ್ರಪ್ಪ ಮಡಿವಾಳರ ಇಂದರಿಗೆ ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ. ಒಬ್ಬರು ಕೇಳುಗರು ಒಂದು ಸಂದೇಶ ಕಳಿಸಿದರು, ಕಾಯಿಸುವ ಕಾರ್ಯದಲ್ಲಿ ಹುಡುಗಿಯರೇ ಮೇಲುಗೈ, ಹುಡುಗರು ಹಾಗಲ್ಲ ಅಂತ ಹೇಳಿ. ಇಲ್ಲೊಂದು ಹಾಡಿದೆ, ಅದಕ್ಕೆ ಒಂದು ಪ್ರತಿರೂಪವಾದಂತಹ ಒಂದು ಸಾಹಿತ್ಯ ಇದೆ. ಹಂಸಲೇಖ ಅವರು ಬರೆದಿರುವಂತಹ ಹಾಡಿದು. ಈ ಹಾಡನ್ನು ಕೇಳಿ, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಅಂತ ಹೇಳಿ ಹಂಸಲೇಖ ಅವರು ಹೇಳ್ತಾ ಇದ್ದಾರೆ.

ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ. ಬಹುಶಃ ಇದೇ ಅನ್ಸತ್ತೆ ಒಬ್ಬರಿಗೊಬ್ರು ನಂಬಿಕೆ ಇಟ್ಕೊಂಡು ಮುಂದುವರಿಸುವಂತಹ ಪ್ರೇಮ. ಹೌದು, ಕಾಯುವಿಕೆಯಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಖಂಡಿತ ಆ ಕಾಯುವಿಕೆಯ ಪ್ರೇಮ ಯಶಸ್ವಿ ಆಗತ್ತೆ. ನಿಮ್ಮ ಸಂದೇಶಗಳು ಇವೆ, ಈ ಹಾಡಿನ ನಂತರ ಓದ್ತೇನೆ.

0: ಪ್ರೀತಿಯ ಕಾಳಜಿ, ಕಾಯುವಿಕೆಯ ಕಾಳಜಿ ಇದ್ರೆ ಒಬ್ಬರಿಗೊಬ್ರು ಬಿಟ್ಟಿರಲಾರದಷ್ಟು ಮರೆಯಲಾಗದ ಸಂಬಂಧವನ್ನ ಅದು ಬಲಗೊಳಿಸುತ್ತೆ. ಪ್ರೀತಿಗೆ ಇರೋ ಮೌಲ್ಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಬ್ರು ಸಂದೇಶ ಕಳಿಸಿದರೆ. ಸುರೇಶ್ ಸುದೇಕಾರು ಗುರುವಾಯನ ಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೆಸೇಜ್ ಮಾಡಿದರೆ. ಕೌಂಡ್ಲೆ ರವಿ ಅಂಜನಾ ನಗರದಿಂದ ಹೇಳ್ತಾ ಇದ್ದಾರೆ, ಗೀತೆಗಳು ಉತ್ತಮವಾಗಿವೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ. ಇನ್ನು ನಾವು ಸಹ ವಿವಿಧ ಭಾರತಿಗೆ ಸಂದೇಶವನ್ನ ಕಳಿಸಿ ನಮ್ಮ ಹೆಸರು, ಊರಿನ ಹೆಸರು ಎಲ್ಲವನ್ನ ಬರೆದು ಕಾಯ್ತಾ ಇರ್ತೇವೆ, ನಮ್ಮ ಸಂದೇಶ ಯಾವಾಗ ಓದ್ತಾರೆ ಅಂತ ಹೇಳಿ. ಇದು ಸಹ ಒಂದು ರೀತಿಯ ಪ್ರೀತಿ ಅಲ್ವಾ ಅಂತ ಹೇಳಿ ಮೈದರಂಗಿಯಿಂದ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿದರೆ, ಮಹಾರಾಷ್ಟ್ರದಿಂದ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ, ಅಷ್ಟು ದೂರದಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ನೀವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಿ. ಇನ್ನು ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಇವರು ಸಹ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ರಾಣಿಯವರು ಹೇಳ್ತಾರೆ, ನಿರೀಕ್ಷೆ ಮತ್ತು ಒಲವು ನಮ್ಮ ತಾಳ್ಮೆ ಮತ್ತು ಬದ್ಧತೆಯನ್ನು ಗಟ್ಟಿಗೊಳಿಸುತ್ತೆ, ಸೊ ಕಾಯುವಿಕೆ ಅನ್ನೋದು ಪ್ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ನಿನಾದದಲ್ಲಿ ಪ್ರಸಾರವಾದ ಹಾಡುಗಳಿಗೆ ಧನ್ಯವಾದಗಳು ಅಂತ ಸತೀಶ ಉಡುಪಿಯಿಂದ ಆ ಸಂದೇಶ ಕಳಿಸಿದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ, ಕುಮಾರಸ್ವಾಮಿ ಮೈಸೂರಿನಿಂದ ಕಾಯುವಿಕೆ ಕುರಿತಾದ ಕಾರ್ಯಕ್ರಮವನ್ನು ಕೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಮಾ ಆ ಸಂದೇಶ ಕಳಿಸಿದ್ದಾರೆ ಶಿವಮೊಗ್ಗದಿಂದ, ಜೊತೆಗೆ ಚಿದಾನಂದ್ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಹ ಮೆಸೇಜ್ ಮಾಡಿದರು. ಹೀಗೆ ಅನೇಕರು ಸಂದೇಶ ಕಳಿಸಿದ್ದಾರೆ. ಚಂದ್ರು ಶಿರವಂತೆ ಸಾಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ವೆಂಕಟೇಶ್ ಸುಂಕದಕಟ್ಟೆಯವರು ಸಹ ಮೆಸೇಜ್ ಮಾಡಿದರು. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ತೀವ್ರ ಬರಗಾಲದ ಪರಿಸ್ಥಿತಿ ರಾಯಚೂರು ಜಿಲ್ಲೆ ಎದುರಿಸುತ್ತಿದ್ದು, ರೈತರ ಸಂಕಷ್ಟದಲ್ಲಿ ಭಾಗಿಯಾಗಿ ಅವರಿಗೆ ಅಗತ್ಯ ನೆರವು ನೀಡುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಈಚಲ ನಾಗೇನಹಳ್ಳಿ ಗ್ರಾಮಕ್ಕೆ ಇಂದು ರಾಜ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಭೇಟಿ ನೀಡಿ ರೈತರೊಂದಿಗೆ ಬರ ಪರಿಸ್ಥಿತಿ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠ ಎಂಬ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆ ಜಾಲದ ಪ್ರಸ್ತುತ ಪರಿಸ್ಥಿತಿಯನ್ನು ಸಮಗ್ರವಾಗಿ ಗುರುತಿಸುವುದರ ಜೊತೆಗೆ ಯಾವ ಪ್ರದೇಶಗಳಲ್ಲಿ ರಸ್ತೆ ನಿರ್ವಹಣೆ, ದುರಸ್ತಿ, ಪುನಃಸ್ಥಾಪನೆ ಅಥವಾ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂಬುದನ್ನು ಗುರುತಿಸಲು ತಂತ್ರಜ್ಞಾನವನ್ನು ಬಳಸಲಾಗಿದೆ ಎಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ರಷ್ಯಾ ಸೇನೆಯಲ್ಲಿ ಉಳಿದ ಭಾರತೀಯ ಪ್ರಜೆಗಳ ಬಿಡುಗಡೆಗಾಗಿ ರಷ್ಯಾ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಲಭ್ಯವಿರುವ ಮಾಹಿತಿಯಂತೆ 259 ಭಾರತೀಯ ಪ್ರಜೆಗಳು ರಷ್ಯಾ ಸಶಸ್ತ್ರ ಪಡೆಗಳಿಗೆ ಸೇರ್ಪಡೆಯಾಗಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 15ನೇ ಭಾರತ ಒಮಾನ್ ಕಾರ್ಯತಂತ್ರ ಸಮಾಲೋಚನಾ ಸಭೆ ಜರುಗಿತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀಪ್ರಿಯಾ ರಂಗನಾಥನ್ ಮತ್ತು ಒಮಾನ್ನ ರಾಜಕೀಯ ವ್ಯವಹಾರಗಳ ಉಪಕಾರ್ಯದರ್ಶಿ ಶೇಖ್ ಖಲೀಫಾ ಅಲ್ ಹಾರ್ತಿ ಅವರು ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದಿರುವಂತಹ ಆರ್ಕಿಟ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ 2ನೇ ಸುತ್ತಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ಭಾರತದ ಜೋಡಿ 5ನೇ ಶ್ರೇಯಾಂಕದ ಚೀನಾದ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.